ಹರಿಚರಣ್ ಮತ್ತು ಅಪೂರ್ವ ಶ್ರೀಧರ್ ಹಾಡಿರುವ ಗೀತೆಯನ್ನು ಕೇಳಿ. ಚಿತ್ರ ಗೂಗ್ಲಿ.

0: ಬಂದಾಗ ನನ್ನನ್ನು ಕಂಡಾಗ ಕಣ್ಣಲ್ಲಿ ನೀ ಕಾಡುವೆ. ಕೆಲಸವು ನಿಂತಾಗ ನೆರಳಿಗೆ ಬಂದಾಗ ಎದುರಲ್ಲಿ ನೀ ನಿಲ್ಲುವೆ. ಹಸಿರದ ಕೈಯಲ್ಲಿ ಅಡಕೆಯು ಬಾಯಲ್ಲಿ ಸುಣ್ಣವ ತಾಯಲ್ಲುವೆ. ಪೂನಗೆಯ ಚೆಲ್ಲುತ್ತಲ್ಲಿ ನನ್ನೇ ಗೆಲುವೆ.
1: ಭಾರಿ ಚೆಲುವ ಇವನು.
2: ಹೌದೇ
1: ಯಾವನ ಇವನು?

ಮುಂದಿನ ಗೀತೆ ಗಜಲ್ ಕೆ ಫೂಲ್ ಚಿತ್ರದ ಗೀತೆಯನ್ನು ಕೇಳೋಣ, ಭೂಪಿಂದರ್ ಸಿಂಗ್ ಮತ್ತು ಮಿಥಾಲ್ ಸಿಂಗ್ ಅವರ ಧ್ವನಿಗಳಲ್ಲಿ.

ಜ್ಯೋತಿ ಶಿವಮೊಗ್ಗ ನಿಲಯದಿಂದ ಸಂಜೆ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋವರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರ ಶ್ರೋತೃಗಳೇ. ಈಗ ಸಮಯ 5:01:30. ಆತ್ಮೀಯ ಕೇಳುವರೆಗೆಲ್ಲ ನಮ್ಮ ಆರ್ಜೆ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಈಗ ಫೋನ್ ಇನ್ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣಂತೆ. ಅನಂತರದಲ್ಲಿ ಮಧ್ಯಮದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಲಾಗುತ್ತೆ ಶ್ರೋತೃಗಳೇ. ಯಾವ ವಿಚಾರದ ಬಗ್ಗೆ ಫೋನ್ ಇನ್ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮಳೆ ಶ್ರೋತೃಗಳೇ, ಮುಂಗಾರು ಮಳೆ ಇದುವರೆಗೆ ಅದು ಇನ್ನೂ ಸರಿಯಾಗಿ ಬಂದಿಲ್ಲ. ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ನಾಡು, ನಾಡು ಇದ್ದರೆ ನಾವೆಲ್ವಾ, ಈ ಒಂದು ನಾಣ್ಣುಡಿ ಎಷ್ಟು ಸತ್ಯ. ಈ ಎಲ್ನೀನೊ ಅನ್ನೋ ಒಂದು ಪರಿಣಾಮದಿಂದ, ಅಂದರೆ ಪೆಸಿಫಿಕ್ಸ್ ಮಹಾಸಾಗರದ ಮೇಲೆ ಏನು ಅಲ್ಲಿನ ನೀರು ಬಿಸಿಯಾಗಿ ಆ ಬಿಸಿಯ ಗಾಳಿ ಬೀಸಿ ಮುಂಗಾರು ಮಾರುತಗಳು ಕಡಿಮೆಯಾಗಿ ನಮ್ಮ ಈ ಒಂದು ಮುಂಗಾರು ಮಳೆ ಬರೋದು ನಿಂತೋಗಿದೆ. ಹಾಗಾಗಿ ಈ ವರ್ಷ ಮುಂಗಾರು ಮಳೆ ಸರಿಯಾಗಿ ಬಾರದೆ ನಿಂತು ಹೋಗಿರೋದ್ರಿಂದ ಶ್ರೋತೃಗಳಿಂದ ರೈತರು, ಸಮಾಜದ ಅನೇಕ ವರ್ಗದ ಜನರು ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ. ನೀವು ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಇದುವರೆಗೆ ಎದುರಿಸ್ತಾ ಇದ್ದೀರಾ, ರೈತರಾಗಿರ್ಬೋದು ಮತ್ತೊಂದಾಗಿರ್ಬೋದು, ನೀವು ಈ ಕುರಿತು ತಮ್ಮ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ದೂರವಾಣಿ ಸಂಖ್ಯೆ 08282704 ಕರೆ ಮಾಡಿ ಹಂಚಿಕೊಳ್ಬಹುದು ಶ್ರೋತೃಗಳೇ. ಅದಕ್ಕಿಂತ ಮುನ್ನ ಕರೆಗೆ ಬರುವ ಮುನ್ನ ಒಂದು ಹಾಡನ್ನು ಪ್ರಸಾರ ಮಾಡ್ತೇನೆ. ಮುಂಗಾರು ಮಳೆ ಚಿತ್ರಗೀತೆಯಿಂದ ಸೋನು ನಿಗಮ್ ಅವರ ದನಿಗಳಲ್ಲಿ.

0: ಕೇಳಿದ್ರೆ ಮೊದಲು ಯಾಕಂದ್ರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ?
1: ಕೇಶವ್ ಲವರತ್ತ ಭದ್ರಾವತಿ ಸರ್.
0: ಯಾರು ಮಾತಾಡೋದು?
1: ಕೇಶವ್.
0: ಕೇಶವ್ ಸರ್ ನಮಸ್ತೆ.
1: ನಮಸ್ತೆ,
0: ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಇವತ್ತಿನ ವಿಷಯ ಮಳೆ. ಮುಂಗಾರು ಮಳೆ ನಿಂತೋಗಿದೆ, ಅದ್ರ ಬಗ್ಗೆ. ಹೌದು, ತಡವಾಗಿರೋದೆಲ್ಲ ಬಂದೇ ಇಲ್ಲ ಅಲ್ವಾ? ಎಲ್ಲೋ ಕೆಲವು ಕಡೆ ಬಂದಿದೆ. ಅದರಲ್ಲೂ ನಮ್ಮ ಬಯಲ್ಸೀಮೆ ಜನಕ್ಕೆ ಏನ್ ಬೇಕಾಗಿತ್ತು? ಈ
1: 70% ಮಳೆ ಕಮ್ಮಿ ಆಗಿದೆ ಸರ್ ಈ ವರ್ಷ.
0: ಹೌದು ಹೌದು, ನಿಜ.
1: 70% ಮಳೆ ಕಮ್ಮಿ ಆಗಿದೆ.
0: ಹ್ಮ್,
1: ನೋಡೋಣ.

0: ಮುಂದಿನ ಕರೆಗೆ ಹೋಗೋಣ.
1: ಈಗ ಬರ್ಬೇಕು ಇದು ಮಾಡ್ಬೇಕು ಅಂದ್ರೆ ಈಗ ವರ್ಷ ವರ್ಷಕ್ಕೆ ತಾಪಮಾನ ಭೂಮಿಯ
0: ಹವಾಮಾನ ವೈಪರೀತ್ಯ ಆಗ್ತದೆ,
1: ಪರಿಸರಕ್ಕೆ ಬಹಳ ಹಾನಿ ಆಗತ್ತೆ
0: ನೋಡಿ.
1: ಕಾರಣ ಆಗತ್ತೆ
0: ಬಂದ್ರೆ ತುಂಬಾ ಬಿಸಿಲು ಬರ್ತಾ ಇದೆ. ಮುಂದೆ ನೋಡಿ ಎಷ್ಟು 40 ಡಿಗ್ರಿ 42 ಡಿಗ್ರಿ ತನಕ ತುಂಬಾ ತಾಪಮಾನ ಜಾಸ್ತಿ ಆಯ್ತು ಅಂದ್ರೆ ತಡ್ಕೊಳಕ್ ಆಗದೇ ಇರೋಷ್ಟು ಬಿಸಿಲು ಬರುತ್ತೆ, ಇಲ್ಲಾಂದ್ರೆ ತುಂಬಾ ಮಳೆ ಬಂದ್ಬಿಡುತ್ತೆ. ಈ ತರ ಒಂಥರ ಸಮವಾಗಿ ಯಾವ್ದು ಬರೋದಿಲ್ಲ, ಬಂದ್ರೆ ಅತಿಯಾಗಿ ಬರುತ್ತೆ, ಹೋದ್ರೆ ಎಲ್ಲ ಅತಿಯಾಗಿ ಹೋಗ್ಬಿಡುತ್ತೆ.
1: ಪ್ರಮಾಣ ಕಡಿಮೆ ಆಗುತ್ತೆ, ಅವಾಗ ಅವಾಗೊಂದು ಗಿಡ ಮರ ಬೆಳೆಸಬೇಕು.
0: ಹೌದು, ನಿಜ.
1: ಹೌದು, ಈ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಈ ಬಳಕೆ ಮಾಡೋದ್ ಕಡಿಮೆ ಮಾಡೋದ್ ಯಾರು ಇಲ್ಲ ಸರ್, ಈಗ ಹೆಚ್ಚು ಮಾಡೋದೇ ಇದಾರೆ.
0: ಅದೇ ಅದೇ
1: ಸ್ವಲ್ಪ ದೂರ ಯಾರು ನಡೆಯಕ್ ಇಲ್ಲ ಸರ್, 100 ಮೀಟರ್ ನಡೆಯಲ್ಲ ಈಗ.
0: ಇಲ್ಲ, ನಾವು ಸ್ವಲ್ಪ ಸೋಮಾರಿಗಳಾಗ್ಬಿಟ್ಟಿದೀವಿ. ಇದು ಏನ್ ಗೊತ್ತಾ, ಆಧುನಿಕತೆ ಬರ್ತಾ ಹೋದಂಗೆಲ್ಲ ನಮಗೆ ಸೌಲಭ್ಯಗಳು ಅವಕಾಶಗಳು ಚೆನ್ನಾಗಿ ಸಿಗ್ತಾ ಹೋದಂಗೆಲ್ಲ ಮನುಷ್ಯ ಸೋಮಾರಿ ಆಗ್ತಾ ಹೋಗ್ತಾ ಇದ್ದಾನೆ, ಎಲ್ಲವನ್ನೂ ಯಂತ್ರಗಳ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಹಂಪಣ್ಣವರು ನ್ಯಾಮತಿಯಿಂದ ಒಳ್ಳೆ ವಿಷಯನ ಹಂಚ್ಕೊಂಡ್ರು. ನ್ಯಾಮತಿಯಲ್ಲಿ ಈಗ ಮಳೆ ಬೇಕಾಗಿ ಅಂತ ಹೇಳ್ತಾ ಇದ್ರು. ನೋಡೋಣ ಮುಂದಿನ ಕರೆ ಯಾವ ಕಡೆಯಿಂದ ಎಲ್ಲಿಂದ ಬಂದಿದೆ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ
2: ಸರ್. ನಮಸ್ತೆ ಸರ್, ಕೃಷ್ಣಪ್ಪ ಜನಪುರ.
0: ಓ, ಜನಪುರ ಕೃಷ್ಣಪ್ಪ ಸರ್, ನಮಸ್ತೆ ಹೇಳಿ.
2: ನಮಸ್ತೆ ಸರ್, ಪ್ರೋಗ್ರಾಮ್ ಚೆನ್ನಾಗಿದೆ, ಒಳ್ಳೆ ಕಾರ್ಯಕ್ರಮ ಹಾಕಿದ್ರು ಮಳೆಗಾಲದ್ದು.
0: ಹ್ಞೂ ಸರ್, ಈಗ ನಮಗೆ ಅವಶ್ಯಕತೆ ಇರೋದೆ ತನ್ನದು, ನಮ್ಮ ನಮ್ಮ ಈಗಿನ ಪ್ರಚಲಿತ ಸಮಸ್ಯೆನೇ ಅದಾಗಿದೆ ನೋಡಿ. ಈ ಜೂನ್ ಅಲ್ಲಿ ಎಷ್ಟೊಕೊಂಡು ಮಳೆ ಬರ್ಬೇಕಿತ್ತು, ಸುಮಾರು 100
2: ಡ್ಯಾಮ್ ಎಲ್ಲ ತುಂಬಿತ್ತು, ಮುಂಗಾರೆಲ್ಲ
0: ತರಕಾರಿ
2: ಸೊಪ್ಪು ಕಾಳು ಕಡ್ಡೆ ಎಲ್ಲ ಬೆಳೆದು ಸ್ವಲ್ಪ ರೈತ ಸಮೃದ್ಧಿ ಆಗಿದ್ರು ಸಹ ಕಳಿಸ್ತಾರೆ. ಈ ತರ ತುಂಬಾ ತಾಪತ್ರೆ ಆಗಿದೆ. ಮತ್ತೆ ಪ್ರಕೃತಿಲಿ ಮರಗಿಡಗಳೆಲ್ಲ ಕಮ್ಮಿ ಆಗಿದೆ, ಮೋಡ ನಿಲ್ಲಿಸುವಷ್ಟು ಶಕ್ತಿ ಇಲ್ಲ ಪ್ರಕೃತಿಲಿ. ಸ್ವಲ್ಪ ಮೋಡ ಸಾಂತಾನ ಹೋಯ್ತಾ ಇರುತ್ತೆ, ಮಳೆ ಉಯ್ಯಲ್ಲ.
0: ಸರ್, ನೀವು ರೈತರ ಏನಾದ್ರು ಬೆಳೆದಿದ್ರೆ?
2: ರೈತರ ಈಗ ಬಿಸ್ನೆಸ್

0: ಮಾಡ್ತಾ ಇದೀವಿ ನಾವು ರೈತರೇ ಹಿಂದೆ ಎಲ್ಲ. ಈಗ ಬಿಸ್ನೆಸ್ ಇಲ್ಲೇ ಜನಪುರದಲ್ಲಿ ತಿಂಡಿ ಅಂಗಡಿ ಇಟ್ಕೊಂಡಿದ್ದೀವಿ ಸರ್.
1: ಓಕೆ, ಏನ್ ಬೆಳೀತಾ ಇದ್ರು ಮೊದ್ಲೆಲ್ಲ?
0: ಅಲ್ಲೆಲ್ಲ ಅದೇ ಸೊಪ್ಪು, ಕಾಳು, ಕಡ್ಡಿ, ರಾಗಿ, ಮತ್ತೆ ಜೋಳ, ಮತ್ತೆ ಅಳಸಂದೆ ಕಾಳು, ಅವರೆಕಾಳು.
1: ಈಗೇನು ಬೆಳಿತಿಲ್ವಾ?
0: ಇಲ್ಲ, ನಾವ್ ಊರಲ್ಲಿ ನಮ್ಮ ಅಪ್ಪ ಅಣ್ಣದರ್ ಬೆಳಿತಾರ.
1: ಯಾವ ಊರಲ್ಲಿ?
0: ನಮ್ದು ಚನ್ನಪಟ್ಟಣ ಸತ್ರ.
1: ಅಲ್ಲೆಲ್ಲ ಮಳೆ ಆಗಿದೆ ಅಂತ? ಮಳೆ
0: ಅಲ್ಲಿ ಆಗ್ತಾ ಇದೆ ಸರ್, ವರದಿ ಒಂದೇ ಎರಡು ದಿನ ಮುಗಿತಂತೆ. ಆದ್ರೆ ಮುಂಗಾರು ಮಳೆ ಆದ್ರೆ ಜನಗಳಿಗೆ ಒಂದ್ ಸ್ವಲ್ಪ ಸಂತೋಷ ಆಗಿರ್ತಾರ ಸರ್.
1: ಹೌದು, ಕೆರೆ ಕಟ್ಟೆಗಳೆಲ್ಲ ಒಣಗೋಗಿದೆ, ಹಸು ಕರುಗಳಿಗೆ ನೀರಿಲ್ಲ,
0: ಗಿಡ ಮರಗಳೆಲ್ಲ ಒಣಗೋಗ್ಬಿಡ್ತವೆ.
1: ಹೌದು,
0: ಮತ್ತೆ ದವಸ ಧಾನ್ಯ ರೈಟ್ ಜಾಸ್ತಿ ಆಗುತ್ತೆ, ಕಾಳು ಕಡ್ಡಿ ಎಲ್ಲ. ಮಳೆ ಉದ್ರೆ ರೈತರು ಖುಷಿಯಾಗಿರ್ತಾರೆ, ಅವ್ರು ಖುಷಿಯಾಗಿದ್ರೆ ದೇಶ ಖುಷಿಯಾಗಿದ್ದಂಗೆ ಸರ್.
1: ನಿಜ ನಿಜ ನಿಜ ನಿಜ, ಅದು ಸತ್ಯ.
0: ಮಳೆ ಉರ್ದಷ್ಟು ಸಮೃದ್ಧಿ ಆಗಿರ್ತಾರೆ, ಮತ್ತೆ ಕಾಯಿಲೆ ಕಸಲ್ ಬರಲ್ಲ, ರೋಗ ರುಜಿನಗಳು ಬರಲ್ಲ, ಸೊಳ್ಳೆ ಕಾಟ ಇರಲ್ಲ.
1: ಹೌದು ಸರ್,
0: ಇದೆಲ್ಲ ಒಂದ್ ಸ್ವಲ್ಪ ಅವಾಗ ದರಿದ್ರ ಕಳ್ದಂಗ ಆಗತ್ತೆ. ಮಳೆ ಉಯಿಲಿಲ್ಲ ಅಂದ್ರೆ ದರಿದ್ರ ಬಂದ್ಬಿಡುತ್ತೆ ಸರ್.
1: ನಿಜ, ಖಂಡಿತ. ಅದು ಬರಗಾಲ ಬಂತು ಅಂದ್ರೆ ಅದು ನಿಭಾಯಿಸೋದು ಭಾರಿ ಕಷ್ಟ. ಇದರ ಜೊತೆಗೆ ಯುದ್ಧಗಳಿಂದಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ, ಗ್ಯಾಸ್ ಆಗಿದೆ,
0: ಮತ್ತೆ ಪ್ರಾಣಿ ಪಕ್ಷಿಗೆ ಸಿಗಲ್ಲ ಕುಡಿಯಕ್ಕೆ, ದನ ಕರುಗಳಿಗೆಲ್ಲ
1: ತುಂಬಾ ಕಷ್ಟ ಆಗುತ್ತಲ್ಲ ಸರ್.
0: ಭಾರಿ ತೊಂದರೆ ಆಗುತ್ತೆ. ಇಂಥ ಪ್ರೋಗ್ರಾಮ್ ಚೆನ್ನಾಗಿ ಕೊಡ್ತಾ ಇದ್ರಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಈ ಕಪ್ಪೆಗಳು ಮದುವೆ ಮಾಡಿಸಿದ್ರೆ ಮಳೆ ಬರ್ಬೋದಾ?
0: ಏನ್ ಸರ್, ಅದು ಹಿಂದೆ ಮಾಡ್ತಾರಲ್ಲ ಸರ್, ಮಾಡ್ತಾರ ಅದನ್ನ, ಅದೆಲ್ಲ ಪ್ರಕೃತಿ ನೇಮ ಸರ್.
1: ಹಳ್ಳಿ ಕಡೆ ಇತ್ತು ಅದೊಂದು
0: ನಂಬಿಕೆ ಸರ್. ಯಾವ್ದು ಊರಾಗ ಮಾಡ್ತಾ ಇದ್ರು ನೋಡ್ದೆ, ಟಿವಿ ತೋರ್ತಾ ಇದ್ರು
1: ಕಪ್ಪೆ ಮದುವೆನಾ?
0: ಕಪ್ಪೆ ಮದುವೆ ಮಾಡ್ತಾ ಇದ್ರು ನೋಡ್ದೆ
1: ಸರ್. ಮಳೆ ಬಂದಿಲ್ಲ ಅಂದ್ರೆ, ಅಲ್ಲ ಮಳೆ ಬಂದಿಲ್ಲ ಅಂದ್ರೆ ಕಪ್ಪೆ ಮದುವೆ ಮಾಡಿಸ್ತೀವಿ. ಮಳೆ ಜಾಸ್ತಿ ಆಯ್ತು ಅಂದ್ರೆ ಡೈವರ್ಸ್ ಕೊಡಿಸ್ತೀರಾ?
0: ಹಿಂಗೆ ಅವ್ರಿಗೆ ಡೈವರ್ಸ್ ಕೊಡಿಸ್ಬಿಡ ಸರ್. ಬನ್ನಿ ಸರ್, ಟೀ ಕುಡ್ಕೊಂಡೋಗಿ.
1: ಓಕೆ ಸರ್, ಬರೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಸರ್.
1: ಓಕೆ ಓಕೆ. ಶ್ರೋತೃಗಳೇ, ಈಗ ಮಳೆಯ ಕುರಿತಾಗಿ ಯಾವ್ಯಾವ ಸ್ಥಳಗಳಲ್ಲಿ ಏನೇನು ಅಭಾವಗಳಾಗಿದೆ, ಮಳೆ ಇಲ್ಲದಲೆ ಎಷ್ಟು ಬೆಳೆ ಒಣಗೋಗಿದೆ ತಿಳ್ಕೊಳ್ಳೋಂತೆ ಯಾರು ನಮ್ಮ ರಾಜ್ಯದ ನಾನಾ ಕಡೆಯಿಂದ ಕಾಲ್ಗಳು ಬರ್ತಾ ಇದೆ. ಹಲೋ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ ಮೇಡಮ್, ಯಾರು ಮಾತಾಡೋದು?
2: ಸರ್, ಚಂದ್ರಕ ನೇರಲಗುಂಡಿ.
1: ಮೇಡಮ್ ನಮಸ್ತೆ. ಚಂದ್ರಕ ಮೇಡಮ್ ನಮಸ್ತೆ, ಹೇಳಿ.
2: ನಮಸ್ತೆ ಸರ್.
1: ತಾಂತ್ರಿಕ ತೊಂದರೆ ಆಗಿತ್ತು, ಈಗ ಸರಿ ಮಾಡ್ತಾ ಇದಾರೆ.
2: ಇಷ್ಟು ತನಕ ಮಾತಾಡ್ಬೋದು, ವಾಯ್ಸ್ ಲೋ ಕೇಳ್ತು, ನೋಡೋಣ ಅಂತ ಟ್ರೈ ಮಾಡಿದೆ ಸರ್. ವಿಷಯ ಪೂರ್ತಿ ಗೊತ್ತಾಗ್ಲೇ ಇಲ್ಲ ನನಗೆ.
1: ಏನು ಗೊತ್ತ ಮೇಡಮ್ ವಿಷಯ ಅಂತಂದ್ರೆ, ಈಗ ನೋಡಿ ಮುಂಗಾರು ಮಳೆ ಈ ಸರಿ ಬರ್ಲೇ ಇಲ್ಲ. ಸೊ ಹಾಗಾಗಿ ನಮ್ಮ ರೈತರು ಮತ್ತೆ ನೂರಾರು ವರ್ಗದ ಜನ ತುಂಬಾ ತೊಂದರೆ ಪಡ್ತಾ ಇದಾರೆ. ಅದಕ್ಕೆ ಈಗ ನಮ್ಮ ರಾಜ್ಯದ ನಾನಾ ಕಡೆಗಳಿಂದ ಕಾಲ್ಗಳು ಬರ್ತಾ ಇರುತ್ತೆ, ಅವ್ರು ಏನ್ ಬೆಳೆ ಬೆಳೆದಿದ್ದಾರೆ, ಅಲ್ಲಿ ಏನ್ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಮಳೆ, ಮುಂಗಾರು ಮಳೆ ಕುರಿತಾಗಿ ನಾವು.
2: ಖಂಡಿತ ಸರ್, ನಾವು ಮುಗಿಲ್ ನೋಡ್ತಾ ಇದೀವಿ. ನಮ್ದು ಅದೇ ಕತೆ ಆಗಿದೆ ಸರ್. ನಮಗೆ ಹೊಲಗಳನ್ನ ಹಸನು ಮಾಡಕ್ಕೆ ಮಳೆ ಇಲ್ಲ.
1: ಹೌದೌದು,
2: ಭೂಮಿ ಬಿರ್ಕಾಗ್ಬಿಟ್ಟಿದೆ ಸರ್.
1: ನೀವ್ ಇಲ್ಲಿ ಜಮೀನ್ ಮಾಡಿದಿರಾ
2: ಸರ್? ನೇರ್ಲಗುಂಡಿಲೆ.
1: ನೇರ್ಲಗುಂಡಿಲಿ, ನೇರ್ಲಗುಂಡಿ ಎಲ್ಲಿ ಬರುತ್ತೆ ಅದು
2: ಸರ್? ಹೊನ್ನಾಳಿ ತಾಲೂಕು.
1: ಹೊನ್ನಾಳಿ ತಾಲೂಕು,
2: ಹೊನ್ನಾಳಿ ತಾಲೂಕು ಸರ್. ಹಿಂಗ್ ಬಂದ್ರೆ ಈ ಕಡೆ ಅಂದ್ರೆ ಬಸವಪಟ್ಟಣ ದಾಗಿನಕಟ್ಟೆ ಬರುತ್ತೆ, ಒಳಗಡೆ 2 ಕಿಲೋಮೀಟರ್, ದಾಗಿನಕಟ್ಟೆಯಿಂದ 4 ಕಿಲೋಮೀಟರ್.
1: ನ್ಯಾಮತಿ ಹೊನ್ನಾಳಿ ಎಲ್ಲ ಅಕ್ಕಪಕ್ಕನ ಬರುತ್ತೆ ಹೆಚ್ಚು ಕಡಿಮೆ
2: ಸರ್? ನ್ಯಾಮತಿ ಸ್ವಲ್ಪ ಹೊನ್ನಾಳಿಯಿಂದ ಆ ಕಡೆ ಆಗುತ್ತೆ.
1: ಓಕೆ,
2: ನಮ್ದು ಗುಡ್ಡ ಬಂದ್ಬಿಡ್ತು ಮಧ್ಯ.
1: ಆ
2: ಕಡೆ ಕುಂದೂರು, ಈ ಕಡೆ ದಾಗಿನಕಟ್ಟೆ, ಈ ಸೈಡ್ ಹೊನ್ನಾಳಿ, ಮಧ್ಯ ನಮ್ದು. ಇಂಟೀರಿಯರ್ ಸರ್ ತುಂಬಾ ಇದು ನಮ್ಮ ಹಳ್ಳಿ.
1: ಏನ್ ಬೆಳೆ ಬೆಳೆದಿರೋ ಮೇಡಮ್ ನೀವಲ್ಲಿಗ
2: ಸರ್? ಇಲ್ಲೆಲ್ಲ ಮೆಕ್ಕೆಜೋಳನೇ ಸರ್ ಜಾಸ್ತಿ. ಈ ಸಲ ಏನ್ ಮಾಡ್ತಿದಾರೆ, ಮೆಕ್ಕೆಜೋಳಕ್ಕೆ ಟೈಮ್ ಆಗ್ಬಿಡ್ತದೆ ಸರ್. ಈಗ ಮುಕ್ಕಿನಜೋಳ ಬರಲ್ಲ ಅಂತ ರಾಗಿ ಹಾಕ್ಬೇಕು ಅಂತ ಇದಾರೆ ಸರ್. 1000 ಎಕರೆ ಜಮೀನ್ಗಳು ಎಲ್ಲ ಬೀಳೆ ಆಗಿದೆ ಸರ್, ಯಾರು ಹೊಲ ಹೊಡಿಯಕ್ಕೆ ಆಗ್ತಾ ಇಲ್ಲ.
1: ಹೌದು ಮೇಡಮ್, ನೋಡಿದ್ರೆ ಹೊಟ್ಟೆನೇ ಉರಿಯುತ್ತೆ ಅಲ್ವಾ?
2: ನಿಜವಾಗ್ಲೂ ಸರ್ ಹೊಟ್ಟೆ ಉರಿಯುತ್ತೆ.
1: ಆಕ್ಚುಲಿ ಹೋದ ವರ್ಷ ಈ ಸಮಯಕ್ಕೆ ಭೂಮಿ ಎಷ್ಟು ಹಸಿರಾಗಿ ಎಲ್ಲ ಕಡೆ ಬೆಳೆ ಬೆಳೆದು ತುಂಬಾ ಚೆನ್ನಾಗಿತ್ತು.
2: ನಾವು ಆಗಸ್ಟ್ ಗೆ ಒಂದು ಎಡೆ ಕುಂಟೆ ಅಂತ ಹೊಡಿತಿದ್ರು ಸರ್ ಅಲ್ಲೇ. ಈಗ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀರ್ ಹಾಯಿಸ್ಕೊಂಡು ಮಾಡಕ್ಕೆ ಬೋರ್ವೆಲ್ ನೀರ್ ಕಡಿಮೆ ಆಗ್ತಾ ಇದೆ ಅಂತರ್ಜಲ ಎಲ್ಲ ಸರ್. ತೋಟಗಳಿಗೂ ಸಹ ನೀರಿಂದು ಇದು ಕಡಿಮೆ ಆಗ್ತಾ ಇದೆ ನಮಗೆ. ಹಂಗಾಗಿ ಎಷ್ಟು ಕಷ್ಟ ಪಡ್ತಿದೀವಿ ರೈತರಂದ್ರೆ. ನಾನೇ ಒಬ್ಳು ರೈತಿಯಾಗಿ ಹೇಳ್ತೀನಿ ಸರ್, ನಾನು ಕೂಡ 25 ಎಕರೆ ನನ್ನ ಹೊಲ ಖಾಲಿ ಇತ್ತು ಸರ್. ಈಗ ಏನು ಮಾಡಕ್ ಆಗ್ತಾ ಇಲ್ಲ, ಎಲ್ರಿಗೂ ಈಗ ಹೇಳ್ತಾ ಇದೀವಿ, ಏನು ಕೊಡದೇ ಇದ್ರು ಪರಗಳ ಎಷ್ಟಾರೆ ಕೊಡ್ಲಿ, ಹೊಲ ಹೊಡಿರಿ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ.
1: ಹೌದು ಮೇಡಮ್, ನೋಡ ಈಗೇನು ಸ್ವಲ್ಪ ಇಲ್ಲ, ನಾನು ಹವಾಮಾನ ವರದಿ ನೋಡಿದಂಗ ಸ್ವಲ್ಪ ಮುಂಗಾರು ಏನೋ ಬರೋ ಚುರುಕು ಉಟ್ಕೊಳ್ಳೋ ಸಾಧ್ಯತೆ ಇದೆ ಅಂತ ನೋಡಿದೆ.
2: ಇವಾಗಿತ್ತು ಸರ್ 3 ಗಂಟೆಗೆ ಕಾಯಿ ತುಡಿಸ್ತಾ ಇದೆ ನಾನು, ಎಲ್ಲಿ ಕಾಯಿ ತೊಂದರೆ ಆಗುತ್ತೋ ಅಂತ. ಜಸ್ಟ್ ಸರ್ ಮನೆಗೆ ಬಂದಿರೋದು ಜಮೀನಿಂದ, 4 ಕನ್ನಿ ಮಳೆ ಬಿತ್ತು, ಖುಷಿ ಅಂದ್ರೆ ಖುಷಿ ಆಯ್ತು ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಇವತ್ ಮಳೆ ಬರುತ್ತೇನೋ ಅಂತ. ಆದ್ರೆ ನಮಗ್ ಮತ್ತೆ
1: ನಿರಾಸೆ

0: ಆಗ್ಬಿಡ್ತು. ಮನೆಗೆಲ್ಲ ಕಾಯಿ ತಗೊಂಡ್ ಮನೆಗೆ ಹಾಕೊಂಡೆ, ಮಳೆನೇ ಬರ್ಲಿಲ್ಲ ನೋಡಿ ಸರ್. ಹಿಂಗೆ ಸರ್ ಮೋಡ
1: ಮಳೆರಾಯನಿಗೆ
0: ಎರಡ್ ಮೂರ್ ದಿನದಿಂದ
1: ಮಳೆರಾಯನಿಗೆ ಎಲ್ರೂ ಬೇಡ್ಕೊಳ್ಳೋಣ ಮೇಡಮ್.
0: ಏನ್ ಬೇಡ್ಕೊಳ್ಳೋದು ಅಷ್ಟೇ ಅಲ್ಲ ಸರ್, ನೀವು ನಂಬ್ತೀರಾ ಇಲ್ಲ, ಹಳ್ಳಿಗಳಲ್ಲಿ ಅದೇನೋ ಒಂದು ಸಂಪ್ರದಾಯನೇ ಅಲ್ಲ ಸರ್ ಅದು ಮಾಡೋದು. ಮಳೆ ಮಲ್ಲಪ್ಪ ಅಂತ ಹೇಳಿ
1: ಮಾಡೋದು. ಮಲ್ಲಪ್ಪ ಹೌದು, ಕಪ್ಪೆಗಳಿಗೆ
0: ಮದುವೆ ಮಾಡ್ತಾರೆ, ಮಕ್ಕಳುಗಳಿಗೆ ಸ್ನಾನ ಮಾಡಿಸಿ ಮನೆ ಮುಂದೆ ಕರ್ಕೊಂಡ್ಬರೋದು, ಕಲ್ ಪೂಜೆ ಮಾಡ್ಸೋದು ಸರ್. ಆಮೇಲೆ ನೇರ್ಲುಗುಂಡಿಲಿ ದೇವ್ರಗಳೆಲ್ಲ ಹೊರಡಿಸ್ಕೊಂಡು ಇಲ್ಲಿ ಅಕ್ಷೆ ಅಂತ ಇರುತ್ತೆ ಸರ್, ಇಲ್ಲೆಲ್ಲ ಹೋಗಿ ಪೂಜೆ ಮಾಡಿ ಕೋರ್ ಹುಡುಗರಿಗೆ ಊಟಕ್ಕೆ ಹಾಕ್ಬೇಕು ಅಂತೇಳಿ ಎಷ್ಟು ಚೆನ್ನಾಗಿದೆ ಎಲ್ಲ ಮಾಡಿದ್ರು ಸರ್. ಮತ್ತೊಂದ್ ಕಡೆ ಬೇರೆ ಊರಿನ ದೇವ್ರಗಳೆಲ್ಲ ತಂದು ಪೂಜೆ ಮಾಡಿಸಿ, ವೈಜ್ಞಾನಿಕನೂ ಇದೆ, ವೈಜ್ಞಾನಿಕ ಇಲ್ಲ ಅಂತ ಹೇಳಲ್ಲ, ಜೊತೆಗೆ ಇದು ಕೃಪೆನು ಇರ್ಬೇಕು ಸರ್.
1: ನಾವು ದೇವ್ರ ಮೊರೆನೂ ಹೋಗ್ಬೇಕಾಗುತ್ತಲ್ವಾ?
0: ಹೋಗ್ಲೇಬೇಕು ಖಂಡಿತ ಸರ್, ಹೋಗ್ಲೇಬೇಕಾಗುತ್ತೆ. ಇದೆಲ್ಲ ಅದೆಲ್ಲ ದೈವ ಇಚ್ಛೆನೆ, ಕೈಲಿ ಏನು ಇಲ್ಲ ಅಲ್ವಾ.
1: ನಿಜವಾಗ್ಲೂ
0: ಸರ್ ಎಷ್ಟು ರೈತರದ್ದು ಗೋಳ್ ಕೇಳೋರಿಲ್ಲ ನೋಡ್ರಿ, ರೈತರ ಏನು ಗೊಬ್ಬರಗಳೆಲ್ಲ ಗಗನಕ್ಕೆ ಹೋಗಿದಾವೆ.
1: ಹೌದು,
0: ಈಗ ನೋಡಿದ್ರೆ ಮಳೆ ಬರಂಗಿಲ್ಲ, ರೈತ ಹೆಂಗ್ ಬದುಕ್ಬೇಕು ಸರ್?
1: ತುಂಬಾ ಕಷ್ಟ ಆಗಿದೆ ಮೇಡಮ್,
0: ಬಹಳನೇ ಕಷ್ಟ ಇದೆ ಸರ್. ನಮ್ಗಂತೂ ನಿಜವಾಗ್ಲೂ ಅದು ತುಂಬಾ ನೋವಿನ ಸಂಗತಿನೇ. ಅಡಿಕೆ ಇದ್ರಲ್ಲೇ ದುಡ್ಡು ಕಳ್ಳೋಣ ಅಂದ್ರೆ ಅಡಿಕೆ ಬೋರ್ವೆಲ್ ಅಲ್ಲಿ ಅದರಲ್ಲೂ ನೀರ್ ಕಡಿಮೆ ಹರಳು ಉದುರ್ತಾ ಇದಾವ್ ಸರ್.
1: ಹೌದು, ಮತ್ತೆ ಹಂಗೆ ಆಗೋದು.
0: ಅದು ಸಹ ಇವಾಗ ಅಡಿಕೆ ರೇಟ್ ಇದ್ದಾಗ ನಮಗೆ ಫಸ್ಲ್ ಇರಲ್ಲ, ಫಸ್ಲ್ ಇದ್ದಾಗ ರೇಟ್ ಇರಲ್ಲ. ಆ ಒಂದು ಪರಿಸ್ಥಿತಿಲಿ ರೈತರು ತುಂಬಾ ಒದ್ದಾಡ್ತಿದೀವಿ. ಏನೋ ಎಲ್ಲರ ಒಂದು ಅನುಗ್ರಹ, ದೇವರ ಆಶೀರ್ವಾದ.
1: ಆಯ್ತು ಮೇಡಮ್, ಮಳೆ ಬರ್ಲಿ ಅಂತ ಎಲ್ಲ ಬೇಡ್ಕೊಳ್ಳೋಣಂತೆ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಸರ್, ಅವಕಾಶ.
1: ಶ್ರೋತೃಗಳೇ, ಮುಂದಿನ ಕರೆಗೆ ಮುನ್ನ ಇದೊಂದು ಹಾಡು ನಿಮಗಾಗಿ, ಸ್ವಾತಿ ಮುತ್ತಿನ ಮಳೆಯೇ ಅಂತ ಒಂದು ಬಣ್ಣದ ಗಿಜ್ಜೆ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ.

0: ಶ್ರೋತೃಗಳ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
1: ಹಲೋ ಸರ್, ನಾನು ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ನರೇಂದ್ರ ಗೋರ್ಪಡೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನಮಸ್ತೆ ಸರ್, ಇವತ್ತಿನ ವಿಷಯ ತಮಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ.
1: ಗೊತ್ತಿದೆ ಸರ್, ಹೇಳಿದ್ದೀರಾ ಮುಂಗಾರು ಮಳೆ ಬಗ್ಗೆ.
0: ಹಾ ಸರ್, ಮಾತಾಡಿ ಸರ್.
1: ಆದ್ರೆ ಈ ಬಾರಿ ಏನಾಗ್ಬಿಟ್ಟಿದೆ, ಈ ಏನು ನಾವು ಭೂಗೋಳದಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದೀವಿ, ಭಾರತದಲ್ಲಿ ಕೃಷಿಕರ ಭಾರತದಲ್ಲಿ ಕೃಷಿ ಅನ್ನೋದು ಮಾನ್ಸೂನ್ ಜೊತೆಯ ಜೂಜಾಟ ಅಂತ ಹೇಳಿ ಪ್ರತಿ ವರ್ಷ ಓದ್ತಾ ಇರ್ತೀವಿ.
0: ಹೌದು, ನಿಜ. ನಾವು ಚಿಕ್ಕವರಿಂದ ಓದ್ಕೊಂಡು ಬಂದಿದ್ದೇವೆ.
1: ಈ ವರ್ಷ ನಿಜ ಆಗ್ತಾ ಇದೆಯೋ ಅನಿಸ್ತಾ ಇದೆ ನಮಗೆ.

0: ಯಾಕಂತಂದ್ರೆ ನೈಋತ್ಯ ದಿಕ್ಕಿನಿಂದ ಏನು ಮಾನ್ಸೂನ್ ಮಾರುತ ಬೀಸ್ತಾ ಇದೆ ಅದು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ,
1: ಬರ್ತಾ ಇಲ್ಲ,
0: ಸ್ವಲ್ಪ ವಿಳಂಬ ಆಗ್ತಾ ಇದೆ.
1: ಸ್ವಲ್ಪ ಅಲ್ಲ ಸರ್, ಇದು ಈ ಜೂನ್ ನಲ್ಲಿ ಆಕ್ಚುಲಿ 147 ವರ್ಷದ ಹಿಂದಿನಿಂದ ಈ ಒಂದು ರೆಕಾರ್ಡ್ ಇದೆ,
0: ಡ್ಯಾಮ್ಗಳೆಲ್ಲ ತುಂಬಿರ್ತಾ ಇದ್ವಿ. ಆದ್ರೆ ಇಲ್ಲಿ ಏನು ಅಂತ ಹೇಳಿ ಅದು ನಾವು ಸ್ವಯಂಕೃತ ಅಪರಾಧನೋ ಏನೋ ಅಂತ ಗೊತ್ತಿಲ್ಲ. ಪರಿಸರದ ಇನ್ನೊಂದು ಸುತ್ತಮುತ್ತಲ ಪರಿಸರಕ್ಕೆ ನಾವು ಮಾಡ್ತಾ ಇರೋ ಒಂದು ಅನಾಚಾರ ಏನಿದೆ
1: ಅದಕ್ಕೆ ಅನುಭವಿಸ್ತಾ ಇದ್ದೀವಿ ನಾವೀಗ.
0: ಅದನ್ನ ಅನುಭವಿಸ್ಲೇಬೇಕು, ಮಾಡಿದ್ರು ನಾವು ಮಾರಾಯ ಅಂತ ಹೇಳಿ
1: ಅಲ್ವಾ.
0: ಅದಕ್ಕೋಸ್ಕರ ಈ ಬಾರಿ ರೈತರಿಗೆ ಹೇಳೋದೇನು ಅಂತಂದ್ರೆ, ದಯವಿಟ್ಟು ಕುಡಿಯೋದಿಕ್ಕೆ ನೀರು ಇಂಪಾರ್ಟೆಂಟ್. ಬೆಳೆಗಳನ್ನ ಎರಡು ಬೆಳೆ ಬೆಳೀತಾ ಇದ್ರೆ ಒಂದಕ್ಕೆ ಸೀಮಿತಗೊಳಿಸ್ಕೊಳ್ಳಿ. ಆಮೇಲೆ ಏನು ನಾವು ಈ ಕೆರೆಗಳಿಗೆ ನದಿಗಳಿಂದ ಈಗ ಕುಡಿಯೋದಿಕ್ಕೆ ನೀರ್ ಹಾಯಿಸ್ತಾ ಇದೀವಿ, ಅಲ್ಲಿ ಅಲ್ಲಿ ಕಳ್ಕಂದಿಂದ ಪಂಪ್ ಸೆಟ್ ಅದೆಲ್ಲ ಹಾಕ್ಬಿಟ್ಟು ನೀವು ಕಳ್ಕಂದಿಂದ ನೀರ್ ತಗೋಬೇಡಿ ನಿಮ್ಮ ತೋಟಕ್ಕೆ ಗದ್ದೆಗೆ ಅಂತೇಳಿ. ಇದನ್ನ ಪೊಲೀಸ್ ಬಂದೋಬಸ್ತ್ ನಲ್ಲಿ ಕಾಯ್ಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್. ಸರ್ ನೀವೇನಾದ್ರೂ ಬೆಳೆ ಬೆಳೆದಿದ್ರಾ, ನೀವೇನ್ ರೈತರ?
0: ಇಲ್ಲ ಇಲ್ಲ ಸರ್, ಇಲ್ಲ. ನಾನು ನಮ್ಮಪ್ಪ ನಮ್ಮ ತಾತ ರೈತಾಪಿ. ನಾನು ನಗರ ಸುಮಾರು ನಗರ ಪ್ರದೇಶದಲ್ಲಿ ಇದ್ದೀನಿ. ನನಗೇನಪ್ಪಾ ಅಂದ್ರೆ ನನಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ಕುಡಿಯೋದಿಕ್ಕೆ ನೀರು ಡ್ಯಾಮ್ ತುಂಬಬೇಕು ಅಷ್ಟೇ ನಾವು ನಿರೀಕ್ಷೆ ಮಾಡೋದು. ಧನ್ಯವಾದಗಳು.
1: ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಶ್ರೋತೃಗಳೇ, ನೋಡ್ತಾ ಇದ್ರೆ ಕಾಲುಗಳು ಬರ್ತಾ ಇದೆ. ನರೇಂದ್ರ ಗೋರ್ಪಡೆ ಅವರು ಮಾತಾಡಿದ್ರು, ನಮ್ಮ ಸ್ವಯಂಕೃತ ಅಪರಾಧದಿಂದ ಈ ಥರ ಆಗ್ತಾ ಇದೆ, ಹವಾಮಾನ ವೈಪರೀತ್ಯಗಳಾಗ್ತಾ ಇದೆ ಅಂತ ಎಲ್ಲ ತುಂಬ ಚೆಂದಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು ಶ್ರೋತೃಗಳೇ. ಮತ್ತೊಂದು ಕರೆ ಬಂದಿದೆ, ನೋಡೋಣ ಯಾರು ಬಂದಿದ್ದಾರಂತ. ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ಕಾರ ಸರ್, ಮುರಳೀಧರ ಶಿವಮೊಗ್ಗ.
1: ಮುರಳೀಧರ ಸರ್ ನಮಸ್ತೆ. ಕಾರ್ಯಕ್ರಮ ಸ್ವಾಗತ.
2: ಕೆಲಸ ಮಾಡ್ತಾ ಇದ್ದೀವಿ, ಈಗ ಬಂದು ರೇಡಿಯೋ ಹತ್ರ ಕೂತಿದ್ವಿ ಸರ್.
1: ಏನ್ ಕೆಲಸ ಮಾಡ್ತಾ
2: ಹೇಳಿದ್ರೆ ಮಾತಾಡ್ತೀವಿ ಸರ್.
1: ಆ ಮಳೆ ಬಗ್ಗೆ, ಮುಂಗಾರು ಮಳೆ ಕೈ ಕೊಟ್ಬಿಡ್ತಲ್ಲ ಈ ಸರಿ
2: ಸರ್,
1: ಮುಂಗಾರು ಮಳೆ ಈ ಸರಿ ಕೈ ಕೊಟ್ಬಿಡ್ತಲ್ಲ ಸರ್, ಹಾಗಾಗಿ ಎಷ್ಟು ತೊಂದರೆ ಆಗ್ತಾ
2: ಇದೆ.
1: ನೀವು ಏನ್ ಬೆಳೆದಿದ್ದೀರಾ, ಏನು ಇದು ಕೃಷಿ ಎಲ್ಲಿ?
2: ನಾನು ಹೈನುಗಾರಿಕೆ, ಭತ್ತ ಮತ್ತೆ ಜೋಳ, ಬರೀ ಆಹಾರದಲ್ಲ ಬೆಳೆ ಮಾತ್ರ ಬೆಳೆಯೋದು.
1: ಎಲ್ಲಿ ಬೆಳೆದಿದ್ದೀರಾ? ಹಂಪಿನ ಕಟ್ಟೆ.
2: ಹಂಪಿನ ಕಟ್ಟೆಲ್ಲಿ ಇರೋ ಸರ್ ಜಮೀನು?
1: ಹಾ ಹಾ.
2: ಒಂದು 25 ದನಗಳು ಇದಾವೆ.
1: ಈಗ ಏನ್ ಬೆಳೆ ಹಾಕಿ?
2: ಧಾನ್ಯಗಳು ಬೆಳೆಯೋದು, ಅದು ಸಾವಯವ ರೀತಿಯಲ್ಲಿ ಬೆಳೀತಾ ಇದೆ ಎಷ್ಟು ವರ್ಷ
1: ನಾಲ್ಕು
2: ವರ್ಷದಿಂದ. ಈ ಭತ್ತ ಎಲ್ಲ ಚೆನ್ನಾಗಿ ಬೆಳೆದಿದೆ ಸರ್. ಹೋದ ವರ್ಷ ಒಂದು ಈಗ ಆಲ್ರೆಡಿ ಒಂದು 50 ಚೀಲ ಭತ್ತ ಮಾಡಿ ಇಟ್ಟಿದ್ದೀನಿ. ಈ ವರ್ಷ ಬರಗಾಲ ಬಂದು ಇರ್ಬೇಕು ಅಂತೇಳಿ. ಎನಿ ವರ್ಷ ನಂದು
1: ಈಗ ಹಂಪಿನ ಕಟ್ಟೆಯಲ್ಲಿ ಏನು ಒಂದು ಮಳೆನ ಆಗಿಲ್ವಾ ಆ ಕಡೆ?
2: ಇಲ್ಲ ಸರ್, ಈಗ ಕಾಣಿಕಲ್ ಮಳೆ ಬಂತಲ್ಲ ಅದೇ ಲಾಸ್ಟ್, ಅಲ್ಲ ಮಳೆ ಇಲ್ಲ. ಮನೆಲ್ಲ ಕ್ಲೀನ್ ಹಸನು ಮಾಡ್ಕೊಂಡು 15 ಮುಂಚೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಲೈಟ್ ಆಗಿ ಬೆಳೆದ ಸರ್, ಏಪ್ರಿಲ್ ಮೇ ತಿಂಗಳ ಲಾಸ್ಟ್ ಅಲ್ಲಿ ಆ ಒಳಗೆ ಜಮೀನು ಹಸನ್ ಮಾಡಿ ಇಟ್ಟಿದ್ದೀನಿ. ಯಾರ್ದು ಬೆಳೆ ಮಾಡಿಲ್ಲ.
1: ಇನ್ ಕೇಸ್ ಮಳೆ
2: ರೈತರು ಜೋಳ ಹಾಕಿದಾರೆ, ಯಾರ್ದು ಹುಟ್ಟಿಲ್ಲ.
1: ಇಲ್ಲ, ಇನ್ ಮಳೆ ಬಂದಿದ್ರೆ ಆ ಟೈಮ್ ಅಲ್ಲಿ ಯಾವ ಬೆಳೆ ಹಾಕ್ತಿದ್ರೆ ನೀವು?
2: ಜೋಳ ಮಾಡ್ತಿದ್ರೆ ಸರ್, ಜೋಳ,
1: ಮುಸ್ಕಿನ ಜೋಳ,
2: ಮುಸ್ಕಿನ ಜೋಳ ಮಾಡ್ತಿದ್ದೆ.
1: ಹಾಗಾಗಿ ಈ ಸರಿ ಮುಸ್ಕಿನ ಜೋಳ ಮುಗ್ದ ಅಧ್ಯಾಯ. ಈಗ
2: ಈಗ ಜೂನ್ ಲಾಸ್ಟ್ 30 ತನಕ ಕಾಯ್ತೀವಿ ಸರ್. ನಂತರ ಮಾಡಲ್ಲ, ರಾಗಿ ಮಾಡ್ಬೇಕು ಅಂತ ಆಸೆ ಇಟ್ಟಿದ್ವಿ. ರಾಗಿ ಬೆಳೆ ಮಾಡ್ಬೇಕಂತ ಒಂದು ಮನ್ಸಲ್ಲಿದೆ, ನೋಡ್ಬೇಕು ಸರ್ ಮಳೆ ಆದ್ರೆ ರಾಗಿ ಮಾಡ್ಬೋದು ಅಂತ ಆಸೆ ಇದೆ.
1: ಓಕೆ ಸರ್, ಧನ್ಯವಾದಗಳು. ನೋಡೋಣ ಮಳೆ ರಾಯನಿಗೆ ನಾವು ಬೇಡ್ಕೊಳ್ಳೋಣಂತೆ.
2: ಧನ್ಯವಾದಗಳು ಸರ್, ನಮಗೋಸ್ಕರ ಎಲ್ಲ ರೈತರು, ರೈತರಿಗೋಸ್ಕರ ಈ ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬರು ಬೇಡ್ಕೊಟ್ಟಿದ್ದಾರೆ, ಹಂಗೆ ನಾವು ಬೇಡ್ಕೊಂತೀವಿ ಸರ್ ಮಳೆ ಬರಲಿ ಅಂತೇಳಿ.
1: ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ. ಧನ್ಯವಾದಗಳು.
2: ಧನ್ಯವಾದಗಳು.
1: ಓಕೆ, ಹಂಪಿನ ಕಟ್ಟೆಯಿಂದ ಸರ್ ಫೋನ್ ಮಾಡಿದ್ದು. ಅಲ್ಲೂ ಕೂಡ ಮಳೆಯ ಅಭಾವ ಇದೆ ಅಂತ ನೋಡಿ. ನಾವು ಕಾಲುಗಳು ಯಾವ್ಯಾವ ದಿಕ್ಕಿನಿಂದ ಬರ್ತಾ ಇದೆ, ಯಾವ್ಯಾವ ನಾಡಿನಿಂದ ಬರ್ತಾ ಇದೆ, ಎಲ್ಲ ಕಡೆಯೂ ಕೂಡ ಮಳೆ ಅಭಾವ ಇದೆ ಶ್ರೋತೃಗಳೇ. ಎಲ್ಲ ರೈತರು ಕೂಡ ತಮ್ಮ ಜಮೀನನ್ನು ಹಸನು ಮಾಡಿ ಇಟ್ಕೊಂಡಿದ್ದಾರೆ, ಮಳೆಗಾಗಿ ಕಾಯ್ತಾ ಇದ್ದಾರೆ. ಬಂದರೆ ಸಾಕಪ್ಪ ದೇವರೇ, ಒಂದಷ್ಟು ಏನಾದ್ರು ಬೆಳ್ಕೊಳ್ಳೋಣ ಅಂತ ಕಾಯ್ತಾ ಇದ್ದಾರೆ. ಮುಸ್ಕಿನ ಜೋಳದ್ದು ಇನ್ನು ಬೆಳೆಯೋ ಅವಧಿ ಮುಗ್ದೋಯ್ತು, ಯಾಕೆಂತಂದರೆ ಅದಕ್ಕೊಂದು ಅವಧಿ ಅಂತ ಇರುತ್ತೆ, ಅದು ಮುಗ್ದೋಯ್ತು. ಇನ್ನೇನಾದ್ರು ಮಳೆ ಬಂದರೆ ಮುಂದಕ್ಕೆ ರಾಗಿ ಬೆಳೆಯೋ ಅವಕಾಶ ಇದೆ. ನೋಡೋಣ, ಅದಷ್ಟು ಬರಲಿ. ರಾಗಿನಾದರೂ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದು ಆ ಒಂದು ಜನರ ನಾಡಿಗೆ ಒಂದು ಅನುಕೂಲ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ನೋಡೋಣ ಮತ್ತೊಂದು ಕರೆ ಯಾವುದು ಅಂತ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಹಲೋ
1: ಸರ್ ನಮಸ್ತೆ, ಯಾರು ಮಾತಾಡೋದು ಎಲ್ಲಿಂದ?
3: ಸಹ್ಯಾದ್ರಿ ನಗರದಿಂದ ಮಾತಾಡ್ತಾ ಇದ್ದೀನಿ, ಗೋಪಾಲ್ ಅಂತ.
1: ಗೋಪಾಲ್ ಸರ್ ನಮಸ್ತೆ.
3: ಹೇಳಿ
1: ಸರ್.
3: ಈಗ ಮಳೆಗಾಲ, ಅಪರೂಪದ ಮಳೆಗಾಲ ಸಮಯ ಇದು.
1: ಹೌದು ಸರ್.
3: ಅದೇ ಆ ದೇವರ

0: ಬೇಡ್ತಾ ಇದ್ವಿ ಎಲ್ಲಾ ಕಡೆಗೆ ಮಳೆ ಆಗ್ಲಿ ಅಂತ. ಈಗ ತಮ್ಮ ಹತ್ರ ಒಂದು ಸಲಹೆ ಸರ್.
1: ಹೇಳಿ ಸರ್, ಕೇಳಿ.
0: ನನಗೆ ಸರ್ ಅರಿಶಿನ ಕುಂಕುಮದಲ್ಲಿ ಶ್ರೀನಿವಾಸ ಆಗಿರೋದೊಂದು ಮಳೆ ಬಗ್ಗೆ ನರ ಬೆಂದ್ರೆ ಹಾಡ ಇತ್ತು. ಆ ಹಾಡನ್ನ ಎಲ್ಲರಿಗೆ ಮಳೆ ಬರ್ಲಿ ಅಂತ ಹಾಕಿ ಸ್ವಾಮಿ ನೋಡಮ್ಮ.
1: ಆಯ್ತು, ಪ್ರಯತ್ನ ಮಾಡ. ಈಗ ನೀವು ಏನಾದ್ರು ಬೆಳೆ ಬೆಳೆದಿರಾ ರೈತರ, ನೀವು ಏನ್ ಕಸು ಮಾಡ್ಕೊಂಡಿದೀರಾ?
0: ಪ್ರಮೇಯ ರಿಟೈರ್ಡ್ ಫಾರೆಸ್ಟ್ ನಾನು.
1: ಓ ನಮಸ್ತೆ ಸರ್, ರಿಟೈರ್ಡ್ ಫಾರೆಸ್ಟ್. ಓಕೆ,
0: ನಮಸ್ತೆ. 31 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಶಿವಮೊಗ್ಗದಲ್ಲಿ ನಾನು ವಾಸವಾಗಿದ್ದೀನಿ ಸ್ವಾಮಿ. ನಮ್ದು ಜಮೀನ್ ಇದೆ 8 ಎಕರೆ, ಊರಲ್ಲಿ ಚನ್ನಗಿರಿ ಹತ್ರ ಹಳ್ಳಿಗೆ.
1: ಓಕೆ, ಏನ್ ಮಾಡ್ಕೊಂಡಿದ್ರಿ ಅಲ್ಲಿ? ಏನ್ ಬೆಳಿತಾ
0: ಇದ್ದೀರಿ? ಅಡಿಕೆ ಗಿಡ ಹಾಕ್ತೀನಿ ಸರಿ. ಸರಿ,
1: ಅಡಿಕೆ ಹಾಕಿದ್ರಾ?
0: ಎರಡು ಬೋಗ್ ಕೊಡ್ಸಿದೀನಿ.
1: ನನ್ನದೊಂದು ಅನಿಸಿಕೆ ಏನು ಅಂತಂದ್ರೆ, ಈಗ ಬಯಲುಸೀಮೆಯಲ್ಲಿ ಅಡಿಕೆ ಬೆಳೆಯೋದ್ರಿಂದ ಅದು ತುಂಬಾ ರಿಸ್ಕಿ ಅಲ್ವಾ? ಅದು ತುಂಬಾ ನಾವು ಚಾಲೆಂಜಿಂಗ್ ಜಾಬ್ ಅಲ್ವಾ ಅದು? ಯಾಕೆಂತಂದ್ರೆ ಮಳೆ ಒಂದು ವರ್ಷ ಹೋಗ್ಬಿಡ್ತು ಅಂತಂದ್ರೆ ಬೋರ್ ಎಲ್ಲ.
0: ಈಗ ಜನಗಳು ಜನ ಸಿಕ್ಕಲ್ಲ ಸರ್. ಈಗ
1: ಹೌದು, ಅದು ನಿಜನೇ.
0: ಆಮೇಲೆ ಎರಡನೇದಾಗಿ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಕಷ್ಟಪಟ್ಟು ಬಿಟ್ರೆ ಕೈ ಬೆಳೆ ಸಿಗುತ್ತೆ. ಒಂದ್ 4-5 ವರ್ಷ ನಾವು ಪ್ರಯತ್ನ ಪಟ್ಟು ಮಾಡ್ಕೊಂಡ್ರೆ ಲೈಫ್ ಲಾಂಗ್ ನಮಗ್ ಕಾಯ್ತು.
1: ಹೌದು, ಅದು ಅದು ಸತ್ಯ. ಆದ್ರೆ ಏನಾಗುತ್ತೆ ಅಂದ್ರೆ, ಈಗ ಬರಗಾಲ ಏನಾದ್ರು ಬಂತು ಅಂದ್ರೆ, ಒಂದ್ ವರ್ಷ ಒಂದೂವರೆ ವರ್ಷ ಈ ತರ ಮಳೆ ನಿಂತೋಯ್ತು ಅಂದ್ರೆ ನಮ್ಮ ಬೋರ್ವೆಲ್ ಗಳೆಲ್ಲ ಫೇಲ್ಯೂರ್ ಆಗುತ್ತೆ. ಅವಾಗ ತುಂಬಾ
0: 75 ಮುಗಿತಾ ಬಂತು. ಈಗಾಗಲೇ 3 ಸಾರಿ ನೋಡಿದೆ ಈ ಮಳೆಗಾಲ ಪರಿಸ್ಥಿತಿ. 1975-76 ರಾಗಿ ಬಿಟ್ಟಿದ್ದೆಲ್ಲ ಆಗ್ಲಿಲ್ಲ ಸರ್. ಎಲ್ಲ ನಾವು ಕಿತ್ಕೊಂಡ್ಬಂದ ದನಗಳಿಗೆ ಎತ್ತಿಗೆ ಮೇವು ಹಾಕಿದ್ವಿ ಸರ್. ಆಮೇಲೆ ಆದ್ಮೇಲೆ 90 ಒಂದ್ ಸರಿ ಈ ತರ ಆಯ್ತು. ಒಂದು 3-5 ವರ್ಷ ಒಂದ್ ಸರಿ ಆಗ್ಲೇಬೇಕು ಸರ್. ಅದ್ ಏನು ಮಾಡಕ್ಕಾಗಲ್ಲ,
1: ಸುಧಾರಿಸ್ಕೊಂಡು
0: ಹೋಗ್ಬೇಕು. ಶಿವಮೊಗ್ಗದಾಗ ಇದ್ಕೊಂಡು ಹಿಂಗ್ ಮಾಡ್ತಾ ಇದೀವಿ. ಚಳ್ಳಕೆರೆ ಬಳ್ಳಾರಿ ಸೈಡ್ ಸರ್ ಅವರು ಮಳೆ ಪಾವಗಡ ಸೈಡ್ ಎಲ್ಲ ಅವ್ರ ಹೆಂಗಿರ್ತಾರೆ?
1: ನಿಜ ನಿಜ ನಿಜ. ಅಂದ್ರೆ ಆ ವಾತಾವರಣಕ್ಕೆ ಅವ್ರು ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ.
0: ಈಗ ನಾವು ಸೌಲೆ, ಈಗ ನಾವು ನಿಮ್ಮನ್ನ ಹೊಂದ್ಕೊಂಡು ನಾವು ರೇಡಿಯೋ ಸ್ಟೇಷನ್ ಮಾತಾಡ್ತೀವಿ ಅಂತಲ್ಲ, ಎಲ್ಲರೂ ನಾವು ಊಟ ಮಾಡದೆ ಅನ್ನ.
1: ಹೌದು, ನಿಜ.
0: ಅದಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ದೇವರು ನಮಗೆ ಒಳ್ಳೇದಾಗಲಿ ಅಂತ ನಾವು ಭಾವನೆ ಮಾಡಿದ್ರೆ ಚಿಕ್ಕ ಪುಷ ಮಳೆ ಆಗುತ್ತೆ ಸರ್.
1: ಆಗುತ್ತೆ ಅಂತೀರಾ?
0: ಆಗುತ್ತೆ, ಇದು ಆಗುತ್ತೆ ಸರ್. ಅರ್ಧ ಪದ ಈಗ ಒಂದು ಅರ್ಧ ಪದ ಆದ್ಮೇಲೆ ಇದು ಬರುತ್ತೆ.
1: ಓಕೆ ಸರ್, ನಿಮ್ಮ ಹರಕೆಯಿಂದ ಹಾಗೆ ಆಗ್ಲಿ.
0: ಧನ್ಯವಾದ, ಚೆನ್ನಾಗಿ ಅನುಭವ ಐತೆ ಇದು, ಮುಂದೆ ಬರುತ್ತೆ.
1: ಧನ್ಯವಾದಗಳು ಸರ್, ಕರೆ ಮಾಡಿದ್ಕೆ. ಥ್ಯಾಂಕ್ ಯು
0: ಸರ್. ಅರಶಿನ ಕುಂಕುಮ ಫಿಲಂ ಇಂದ ಹಾಡ್ ಹಾಕಿ ಸರ್.
1: ಹಾ, ಪ್ರಯತ್ನ ಪಡ್ತೇನೆ, ನೋಡ್ತೇನೆ, ಹುಡುಕ್ತೇನೆ.
0: ಇಲ್ಲ ಇದೆ ಸರ್, ಇದೆ, ಮೊನ್ನೆ ಹಾಕಿದ್ರು.
1: ಓಕೆ ಸರ್, ಆಯ್ತು, ಪ್ರಯತ್ನ ಮಾಡ್ತೇನೆ. ಓಕೆ, ಧನ್ಯವಾದಗಳು. ಶ್ರೋತೃಗಳೇ, ಮುಂದಿನ ಕರೆ ಯಾರ್ದು ನೋಡೋಣ. ಅಲ್ಲಿ ತನಕ ಇದೊಂದು ಹಾಡನ್ನ ನಿಮಗೋಸ್ಕರ

ಶ್ರೋತೃಗಳ ಮತ್ತೊಂದು ಕರೆ ಬಂದಿದ್ರೆ ನೋಡಿ ಯಾರು ಮಾಡಿದ್ರಂತ. ಹಲೋ ಆಕಾಶವಾಣಿ ಭದ್ರಾವತಿ. ಹಲೋ, ಕರೆಕ್ಟ್ ಕಟ್ ಆಗಿದೆ. ಹಲೋ ಶ್ರೋತೃಗಳೇ, ಆ ಒಂದು ಕರೆ ಬರುವ ತನಕ ಹರ್ಷಿಣ ಕುಂಕುಮ ಚಿತ್ರದ ಗೀತೆಯನ್ನು ಕೇಳೋಣ, ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ.

0: ಹಲೋ, ಆಕಾಶವಾಣಿ ಭದ್ರಾವತಿ
1: ನಮಸ್ಕಾರ
0: ಸರ್. ನಮಸ್ತೆ,
1: ತಾಂಡವಮೂರ್ತಿ ಮಾತಾಡಿದೆ.
0: ತಾಂಡವಮೂರ್ತಿಗಳು ಹೇಗಿದ್ದಾರೆ? ತಾಂಡವಮೂರ್ತಿಗಳು ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ರೆ ಸರ್. ನೀವು?
0: ಹಾ, ನಾನು ಸರ್, ನಾನು ಚೆನ್ನಾಗಿದ್ದೆ ಸರ್. ಹೇಳಿ
1: ಸರ್, ಏನ್ ವಿಷಯ ಅಂತ? ಅದು ಸ್ವಲ್ಪ ಗೊತ್ತಾಗ್ಲಿಲ್ಲ ನಾನು ಈಗ ಹಾಕಿದೆ ರೇಡಿಯೋ.
0: ವಿಷಯ ಏನಿಲ್ಲ, ಮುಂಗಾರು ಮಳೆ ಈ ಸರಿ ಕೈ ಕೊಟ್ಬಿಡ್ತಲ್ಲ.

0: ನಮ್ಮ ರೈತರು ಮತ್ತು ಎಲ್ಲರೂ ತುಂಬಾ ಕಷ್ಟದಲ್ಲಿ ಒದ್ದಾಡ್ತಾ ಇದಾರೆ, ಹಾಗಾಗಿ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದೆ. ಹೇಳಿ ಸರ್.
1: ಅದು ಅಲ್ಲ, ಕಾಲದಿಂದ ಬಂದ್ಬಿಟ್ಟಿದೆ, ಮಳೆನ ಅವಲಂಬಿಸಿ ರೈತರು ಇದ್ ಮಾಡೋದು.
0: ಹೌದು,
1: ನಮ್ಮ ಮಲೆನಾಡಲ್ಲಿ ಅದ್ರದ್ದೇನು ಅಷ್ಟು ಬಿಸಿ ತಾಕಲ್ಲ, ಯಾಕೆಂದ್ರೆ ನದಿಯಲ್ಲಿ ನೀರ್ ಇದೆಯಲ್ಲ. ಆದ್ರೂ ಮಳೆ ಆದ್ರೆ ನೀರ್ ಬರೋದು
0: ನಿಜ. ಈಗ ತಾಂಡವಮೂರ್ತಿಗಳು ಏನಾಗಿದೆ ಅಂದ್ರೆ ನೋಡಿ, ನಮ್ಮ ಭದ್ರಾ ಡ್ಯಾಮ್ ತುಂಬಬೇಕಾದ್ರೂ, ನಾವು ಮಲ್ನಾಡು ಅಂತ ಭದ್ರಾ ಡ್ಯಾಮ್ ತುಂಬಬೇಕಾದ್ರೂ ಮಳೆ ಬೇಕೇ ಬೇಕಾಗುತ್ತೆ. ಅದು
1: ಅಲ್ಲಿ ಶೃಂಗೇರಿ ಕುದುರೆಮುಖ ಆ ಕಡೆ ಎಲ್ಲ ಚೆನ್ನಾಗಿ ಹೊಡೆದ್ರೆ ಕೊಚ್ಕೊಂಡು ಎಲ್ಲ ಇಲ್ಲಿಗೆ
0: ಬರುತ್ತೆ.
1: ಆಮೇಲೆ
0: ಇಲ್ಲಿಂದ ಮುಂದಕ್ಕೆ ದುರ್ಗಾ ದಾವಣಗೆರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನೀರ್ ಬೇಕಾಗುತ್ತೆ ಅಲ್ವಾ?
1: ಹೌದೌದು.
0: ಹಾಗಾಗಿ ಮಳೆ ಅವಶ್ಯಕತೆ ನಮ್ಮ ಮಲ್ನಾಡ್ ಆಗಿರ್ಬೋದು, ಬಯಲ್ಸೀಮೆ ಆಗಿರ್ಬೋದು, ಮಳೆ ಅವಶ್ಯಕತೆ ತುಂಬಾ ಇದೆ. ಅದರಲ್ಲೂ ಎಸ್ಪೆಷಲಿ ಈಗ ನಮ್ಮ ಬಯಲ್ಸೀಮೆ ಕಡೆ ಈಗೇನು ಮುಂಗಾರು ಮಳೆಗೆ ಕೆಲವೊಂದು ಬೆಳೆಗಳನ್ನ ಹಾಕ್ತಾ ಇದ್ರು, ಅದನ್ನ ಮಳೆ ಬರದೇ ಇರೋದ್ರಿಂದ ಅವನ್ನ ಹಾಕ್ಲಿಕ್ಕೆ ಅವಕಾಶ ಆಗದೆ ಇರೋದೆ.
1: ಹೌದು. ಆದ್ರೆ ಈ ಪರ್ಯಾಯ ಎಲ್ರು ಸ್ವಲ್ಪ ಈ ಸುಖ ಐಷಾರಾಮಿ ಇದನ್ನ ನೆನೆಸ್ತಾರೆ, ಅದು ತಪ್ಪು. ಉದಾಹರಣೆಗೆ ಅಡಿಕೆ, ಅದೇನು ನಮ್ಗೆ ಅಷ್ಟೇನು ಉಪಯೋಗ ಇಲ್ಲ, ಏನು ಪೇಂಟ್ ಅದು ಇದು ಎಲ್ಲ ಏನು ಅಂತ ಏನು ಉಪಯೋಗ ಅಲ್ಲ. ಬೇಕಾದ್ರೆ ಕಬ್ಬು ಹಾಕ್ಲಿ, ಬೇಕಾದ್ರೆ ಯಾಕೆ ಇಲ್ಲಿ ನೀರಾವರಿ ಇರೋರು, ಅದು ಎಥನಾಲ್ ಬರುತ್ತೆ, ಸಕ್ಕರೆಗೆ ಬರುತ್ತೆ, ಬೆಲ್ಲಕ್ ಬರುತ್ತೆ, ಭತ್ತ ಆಹಾರ ಊಟಕ್ಕಾಗತ್ತೆ, ತರಕಾರಿ ಬೆಳಿಲಿ, ಆಲೂಗಡ್ಡೆ ರಾಗಿ ಬೆಳಿಲಿ, ಹುರುಳಿಕಾಳು ಇವೆಲ್ಲ ಕಡಿಮೆ ಸ್ವಲ್ಪ, ಅಂದ್ರೆ ಮಳೆ ಆಶ್ರಿತದಲ್ಲೇ ಬರುವಂತವು ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ.
0: ಅದು ಈ ಒಂದು ನೀವ್ ಹೇಳೋ ಮಾತು ಒಂದು 25 ವರ್ಷದ ಹಿಂದೆ ಹಾಗೆ ಇತ್ತು. 25-30 ವರ್ಷ ನಂತರ ಈ ಸ್ವಲ್ಪ ಈ ಒಂದು ಅಡಿಕೆ ಬೆಳೆಗೆ ಹೆಚ್ಚು ಒಲವು ಕೊಟ್ಟು ರೈತರು ಅದನ್ನ ಬೆಳೆಗೆ ಶುರು ಮಾಡಿದ್ರು. ಹಾಗಾಗಿ ಯಾಕೆಂದ್ರೆ ರೈತ ಬಡವ, ಅವನಿಗೆ ಈ ಒಂದು ಈ ಭತ್ತ ಈ ರಾಗಿ ಜೋಳ ಬೆಳೆಯೋದ್ರಿಂದ ಅಷ್ಟು ಅವನಿಗೆ ಅನುಕೂಲಗಳು ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು
1: ಪರಿವರ್ತನೆ. ಜನಸಂಖ್ಯೆ ಎಷ್ಟಿದೆ ಈಗ ರೈತ ಅಂತ ಅವನೊಬ್ಬನ್ ಅಲ್ವಲ್ಲ, ಅವನು ಬೆಳೆದ್ರೆ ತಾನೇ ನಾವೆಲ್ಲರೂ ಕೂಡ.
0: ನಿಜ ನಿಜ ನಿಜ
1: ಅಲ್ವಾ?
0: ಹೌದು ಖಂಡಿತ.
1: ಈಗ ರಾಗಿ ತಿಂದೊಂದು ನಿರೋಗಿ, ಅದೇ ನಾವು ಭತ್ತ ತಿನ್ಲಿ ಸಕ್ಕರೆ ಎಲ್ಲ ಡಯಾಬಿಟಿಸ್ ಮಾತ್ರೆ ನುಂಗ್ತಾ ಇರ್ಬೇಕು.
0: ಹೌದು
1: ಅಲ್ವಾ?
0: ಹೌದು ನಿಜ ಖಂಡಿತ.
1: ಜೋಳ ದ್ವಿದಳ ಧಾನ್ಯ ಅವೆಲ್ಲ ಕೂಡ ನಮಗೂ ಬರುತ್ತೆ, ರಾಸ್ಗಳಿಗೂ ಬರುತ್ತೆ.
0: ಖಂಡಿತ ಸತ್ಯ.
1: ಹೀಗಿರುವಾಗ ಪರ್ಯಾಯ ಯಾವಾಗ್ಲೂ ಇಟ್ಕೋಬೇಕು
0: ಇಟ್ಕೋಬೇಕು.
1: ನಮ್ ಮಲ್ನಾಡಲ್ಲಿ ಸದ್ಯಕ್ಕೆ ಏನಂತ ಇದಿಲ್ಲ, ಬಟ್ ಅದೇ ನೀವ್ ಹೇಳ್ದಂಗ್ ಬಯಲ್ಸೀಮೆ ಆಗ್ಲಿ ಆ ಕಡೆ ಎಲ್ಲ ಸ್ವಲ್ಪ ತಾಪತ್ರಯ ಇದೇನು ಹೊಸ್ತಲ್ಲ, ಅವರು ಸ್ವಲ್ಪ ನಿರ್ವಹಿಸ್ತಾರೆ
0: ನೋಡ. ಈಗ
1: ಪ್ರಕೃತಿ ಈ ಸರಿ ನಮ್ಗೆ ವ್ಯತ್ಯಯವಾಗಿ
0: ಈ ಜೂನ್ ನಂತರ ಜುಲೈ
1: ಆಗಿದೆ ಅನ್ನೋದು ಮಾತ್ರ ನಿಜ.
0: ಜುಲೈ ತಿಂಗಳಲ್ಲಾದ್ರೂ ಮಳೆ ರಾಯ ಕಾರಣ ಬಿಟ್ರೆ ಕಣ್ಣು ತೋರಿದ್ರೆ ನಾವೆಲ್ಲ
1: ಬದುಕೊಂತೀವಿ. ನಮ್ತಿರೋ ಗೊತ್ತಿಲ್ಲ, ಮಳೆ ಆಗದೆ ಇದ್ರೆ ಪುರ ಅಂತ ಮಾಡೋರು. ಅದು ನಿಮ್ಗೂ ಗೊತ್ತೋ ಇಲ್ಲೋ ಗೊತ್ತಿಲ್ಲ,
0: ಕೇಳಿದೀನಿ.
1: ಅಂದ್ರೆ ಊರವ್ರಿಗೆಲ್ಲ ಅಂದ್ರೆ ಸಿಹಿ ಮಾಡೋರು ಮಾಡೋರು, ಖಾರ ಮಾಡೋರು ಮಾಡೋರು ಅವ್ತಾರೆ ಸಾಮೂಹಿಕವಾಗಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿ ಎಲ್ರೂ ಸಾಮೂಹಿಕವಾಗಿ ಊಟ ಮಾಡೋರು.
0: ಹೌದೌದೌದು. ಪರೋ ಪರೋ ಅಂತ ಪುರ ಅಂತ ನಾನು ಕರಿತಾರ ಅದಕ್ಕೆ. ಹೌದು ನಿಜ ಕೇಳಿದೆ, ನಾನು ಕೆಲವು ಕಡೆ ನಾನು ಹೋಗಿದ್ದೀನಿ ಅದಕ್ಕೆ. ಚೆನ್ನಾಗಿರುತ್ತೆ ಅದು, ಅದೊಂದು ನಂಬಿಕೆ. ಆಮೇಲೆ
1: ಅಂತದ್ದೆಲ್ಲ ಅದು ಹಳೆ ಪದ್ಧತಿ ಆದ್ರೂ ದೈವಕ್ಕೆ ಸಂಬಂಧಪಟ್ಟಿದ್ನ ಬಿಡಂಗಿಲ್ಲ, ಮಾಡ್ಬೇಕು.
0: ಹೌದು ಖಂಡಿತ.
1: ಚಿಕ್ಕಮಾರು ಅಷ್ಟೇ, ಶೃಂಗೇರಿಲಿ ಎಂತ ಚೆನ್ನಾಗಿ ಮಳೆ ಆಗುತ್ತೆ, ಆದ್ರೂ ಸಹಿತ ಮಳೆಗಾಲ ಪ್ರಾರಂಭ ಆಗತ್ತೆ ಮುಂಚೆ ಕಿಗ್ಗಕ್ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡ್ ಬರೋರು.
0: ನೋಡ ಅವರಿಗೆ ಹೇಳಿ ಈ ಸರಿ ಚೆನ್ನಾಗಿ ಪೂಜೆ ಮಾಡಕ್ ಹೇಳಿ, ಮಳೆಗ ಚೆನ್ನಾಗಿ ಆಗ್ಲಿ ಅಂತ.
1: ಈಗ ನಮ್ ಚಿಕ್ಕಪ್ಪರು ಇಲ್ಲ, ಮಕ್ಕಳು ಎಲ್ರು ಬೆಂಗಳೂರು. ಈಗ ವಿದ್ಯಾವಂತರ ಆಗ್ಬಿಟ್ರೆ ಹಳ್ಳಿಲಿ ಯಾರು ಇರಂಗಿಲ್ಲ.
0: ಅದು ಸತ್ಯನೇ.
1: ಬಿ ಇ ಡಾಕ್ಟರ್ ಆದ್ರೆ ರೈತಾಪಿ ಮಾಡಂಗಿಲ್ಲ, ಅವಮಾನ ಆಗ್ಬಿಡುತ್ತೆ. ಆಮೇಲೆ ಸಿಟಿಲೇ ಸೇರ್ಬೇಕು, ಪ್ಯಾಂಟ್ ಹಾಕೊಂಡು ಓಡಾಡ್ಬೇಕು.
0: ನಿಜ. ಆಯ್ತು, ಧನ್ಯವಾದಗಳು ಕರೆ ಮಾಡೋದಕ್ಕೆ.
1: ಧನ್ಯವಾದಗಳು.
0: ತಾಂಡವ ಮೂರ್ತಿಗಳು ಭದ್ರಾವತಿಯನ್ನು ಕರೆ ಮಾಡಿದ್ದು, ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು ಮಳೆಗೆ ಕುರಿತಾಗಿ. ನೋಡೋಣ ಮುಂದಿನ ಕರೆ ಬರುವ ಮುನ್ನ ಇದೊಂದು ಹಾಡನ್ನು ಕೇಳಿಸ್ತಾ ಇರ್ತದೆ ತಮಗೆ.

0: ಗಿಡಗಳೆಲ್ಲ ಒಣಗೋಗ್ತಿದ್ದಾವೆ. ನಾವೊಂದಷ್ಟು ಹೂವಿನ ಪಾಟ್ಗಳು ಹಾಕೊಂಡಿದ್ದೀವಿ, ಎಲ್ಲ ಒಣಗೋಗ್ತಾ ಇದ್ದಾರೆ ಸರ್.
1: ನೀವು ಹೂವಿನ ಪಾಟ್ ಒಣಗೋಗ್ತೀವಿ ಅಂತ ನೀವು ಒದ್ದಾಡ್ತಾ ಇದೀರ ಅಲ್ಲಿ ಅಲ್ಲಿ ರೈತ ನೂರಾರು ಎಕರೆ ಬಿತ್ತನೆ ಹಾಕ್ಲಿಕ್ಕೆ ಬರ್ತಿಲ್ಲ ಅಂತ ಅವನು ಒದ್ದಾಡ್ತಾ ಇದ್ರೆ ನೀವು ಆಯ್ತು ಅವ್ರ ಕಷ್ಟ. ಅವ್ರಿಗೆ
0: ಹೋಗಿದ್ರು ಮೊಬೈಲ್ ಅಲ್ಲಿ ಲೈನು ಈಗ 4 ಗಂಟೆಗೆ ಬಂದಿದ್ದೆ ಏನಪ್ಪ ನಾನು ಕಾಲಿಂದ ಬಂದ್ಮೇಲೆ ಹಾಕುದೆ.
1: ಇಲ್ಲ ಇಲ್ಲಿ ತಾಂತ್ರಿಕ ತೊಂದರೆ ಆಗಿತ್ತು, ಅದನ್ನ ಸ್ವಲ್ಪ ಸರಿಪಡಿಸ್ತಾ ಇದ್ರು, ಹಾಗಾಗಿ ಇದಾಗಿದೆ. ಇದು ನಮ್ದೇನಿಲ್ಲ, ಅವತ್ತು ಅಡಚೆ ಇದು ತಾಂತ್ರಿಕ ತೊಂದರೆ ಆದಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ವಲ್ಲ. ನಾವು ನಿಮ್ಗೆಲ್ಲ ಇದೆಲ್ಲ ಸೇವೆ ಕೊಡ್ಬೇಕು ಅಂತಾನೆ ಇಲ್ಲ ಒದ್ದಾಡೋದಲ್ವಾ. ಹಾಗಾದ್ರೆ ಮಳೆ ಏನು ಬಂದಿಲ್ಲ, ಎಷ್ಟು ದಿನ ಆಯ್ತು ಮಳೆ ಬರದಲ್ಲ ಅಲ್ಲಿ?
0: ಮಳೆ ಬರ್ಲೇ ಇಲ್ಲ ಈ ಕಡೆ ಕರಿಕೆರೆಲ್ಲ, ಅವತ್ತೊಂದ್ ದಿವಸ ರಜದಲ್ಲಿ ಒಂದ್ ದಿವಸ ಬಂದಿತ್ತು ಅಷ್ಟೇ ಸರ್. ಮತ್ತೇನಿಲ್ಲ, 4 ಬರುತ್ತೆ ಹೋಗುತ್ತೆ, 4 ಬರುತ್ತೆ ಹೋಗುತ್ತೆ ಅಷ್ಟೇ. ಸೂರ್ಯದಿಂದ ಏನು ಮಳೆನೇ ಇಲ್ಲ ಇವತ್ತ.
1: ಅಲ್ಲಿ ದೇವ್ರ ಮೊರೆ ಏನು ಹೋಗಿಲ್ವಾ? ಪೂಜೆ ಪುನಸ್ಕಾರ
0: ಹೋಗ್ತಾ ಒಂದ್ ದಿವಸ ದೇವ್ರ ಕರ್ಕೊಂಡ್ ದಿವಸ ಒಂದಷ್ಟು ಸುರಿತು 1 ಗಂಟೆ. ಆಮೇಲೆ 2 ದಿವಸ ಪೂಜೆ ಪುನಸ್ಕಾರ ಆಗಿ ಎಲ್ಲ ಆಗಿ ದೇವ್ರ ವಾಪಸ್ ಹೋಗ್ತಿದ್ ಬರೋದು ಯಾವಾಗ್ಲೂ ಒತ್ತ ಮಳೆ. ಇವತ್ತ ಸುರಿಲೇ ಇಲ್ಲ, ಬರ್ಲೇ ಇಲ್ಲ ಮಳೆ.
1: ದೇವ್ರು ಮುನ್ಸ್ಕೊಂಡ್ಬಿಡಿದಾರಲ್ಲ ನಮ್ಮ ಮೇಲೆ. ಸರಿ ಮೇಡಮ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ ಮೇಡಮ್. ತರೀಕೆರೆಯಿಂದ ಸಲ್ಮಾ ಟೀಚರ್ ಅವರು ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ, ಧನ್ಯವಾದಗಳು ತಿಳಿಸ್ತಾ. ನೋಡೋಣ ಮುಂದಿನ ಕರೆ ಯಾರಿದೆ ಅಂತ ನೋಡೋಣಂತೆ. ಹಲೋ, ಆಕಾಶವಾಣಿ ಭದ್ರಾವತಿ. ನಮಸ್ತೆ ಮೇಡಮ್, ಯಾರು ಮಾತಾಡೋದು ಇಲ್ಲಿಂದ? ಮಮತಾ ಮೇಡಮ್ ನಮಸ್ತೆ. ಭದ್ರಾವತಿ ಅಂದ್ಮೇಲೆ ಇನ್ನೇ ನಾವು ಭದ್ರಾವತಿ ಅವರೇ ಇಲ್ಲ, ಅದೇ ಇದೆ. ನೀವು ಬೇರೆ ನೀವು ಜಮೀನು ಗಿಮೀನ್ ಏನಾದ್ರು ಮಾಡಿದ್ದೀರಾ? ಎಲ್ಲಿ? ಹಾ, ಕೊಡಿಯಲ್ಲಿ. ಓ, ಅಡಿಕೆ ತೋಟ ಅಂದ್ರೆ ನಿಮ್ಗೆ ಸಮಸ್ಯೆ ಇಲ್ಲ, ಈಗ ಭದ್ರಾ ನದಿ ನೀರು ಬರುತ್ತೆ, ಸೊ ಹಾಗಾಗಿ ಸಮಸ್ಯೆ ಇಲ್ಲ. ಬಯಲು ಸೀಮೆ ರೈತರಿಗೆ ಹೋಲಿಸ್ಕೊಂಡ್ರೆ ನಾವು ಸುಖವಾಗಿದ್ದೇವೆ. ಪಾಪ ಅವರು ಅಡಿಕೆ ಮರಗಳ ನೋಡಿ ಪಾಪ, ಅದು ಅಷ್ಟು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಪಟ್ಟಿರ್ತೀರ ತಾವು? ಈಗ ಮಳೆನೇ ಇಲ್ವಲ್ಲ ಮೇಡಮ್, ಈಗ
0: ಸಮಸ್ಯೆ
1: ಆಗಲ್ಲ, ತೊಂದರೆ ಆಗುತ್ತೆ. ಕರೆ ಮಾಡಕ್ಕೆ ಧನ್ಯವಾದಗಳು. ನೋಡೋಣ ಮುಂದಿನ ಕರೆ ಯಾರಂತ ನೋಡೋಣಂತೆ. ಅಲ್ಲಿ ತನಕ ನಮ್ಮ ಇಳಿದು ಬಾ ತಾಯಿ, ಇಳಿದು ಬಾ, ಇನ್ನೂ ಬರೋದಿಲ್ಲ ಇದೆ.

0: ಮತ್ತೊಂದು ಕರೆ ಬಂದಿದೆ, ನೋಡೋಣ ಯಾರು ಅಂತ. ಹಲೋ ಆಕಾಶವಾಣಿ ಭದ್ರಾವತಿ.
1: ನಮಸ್ಕಾರ ಸರ್.
0: ನಮಸ್ತೆ ಸರ್, ಯಾರು ಮಾತಾಡೋದು ಇಲ್ಲಿಂದ?
1: ಮಳೆ ಬಗ್ಗೆ.
0: ಹಲೋ ಹಲೋ, ಯಾರು ಮಾತಾಡ ಸರ್, ಇಲ್ಲಿಂದ ಮಾತಾಡೋದು?
1: ನಾವು ಆದ್ರಳಿಂದ, ಪ್ರಕಾಶ್ ಅಂತಂದು, ಭದ್ರಾವತಿ ತಾಲೂಕು.
0: ಆಗರದಳ್ಳಿನಾ? ಆಗರದಳ್ಳಿನಾ?
1: ಹ್ಞೂ, ಹಳ್ಳಿ ಸರ್.
0: ಅದೇ ಚನ್ನಗಿರಿ ಹತ್ರ ಬರುತ್ತಲ್ಲ ಆಗರದಳ್ಳಿ.
1: ಅಲ್ಲ, ಇಲ್ಲಿ ಆನ್ವೇರಿ.
0: ಹಾಂ ಹಾಂ ಹಾಂ,
1: ಭದ್ರಾವತಿ ತಾಲೂಕು.
0: ಅದೇ ಭದ್ರಾವತಿ. ಓಕೆ, ಹೇಳಿ ಸರ್, ಆ ಕಡೆ ಮಳೆ ಏನಾದ್ರು ಬಂತ ನಿಮ್ಮ ಕಡೆ?
1: ಇಲ್ಲ, ಬಂದಿಲ್ಲ
0: ಸರ್. ಏನು ಹಾಕಿದ್ರೆ, ಬೆಳೆ ಏನು ಹಾಕಿದ್ರ?
1: ಮಳೆ ಬಂದಿಲ್ಲ, ಏನಿಲ್ಲ.
0: ಈಗ ಬೆಳೆ ಏನು ಹಾಕ್ಲಿಕ್ಕೂ ಆಗಿಲ್ಲ?
1: ಇಲ್ಲ.
0: ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಹಸ್ತು ಮಾಡಿ ಇಟ್ಕೊಂಡಿದ್ದೀರಾ?
1: ಇನ್ನು ಇದು ಇಲ್ಲ ಸರ್.
0: ಹ್ಞೂ,
1: ಮಳೆ ಬಂದಿಲ್ಲ ನಮಗೆ ಇಲ್ಲಿ. ಆನ್ವೇರಿ ಎಲ್ಲೆಲ್ಲ ಐತೆ, ಮಲ್ಲಾಪುರ ಈ ಕಡೆ, ಕೈಮರ ಅಲ್ಲೆಲ್ಲ.
0: ಹ್ಞೂ ಹ್ಞೂ ಹ್ಞೂ.
1: ನಮಗೆ ಈ ಕಡೆ ಅದರಲ್ಲಿ ಶ್ರೀಕಳ್ಳಿ ಇಲ್ಲಿ ಈ ಭಾಗದಲ್ಲಿ ಮಳೆ ಆಗಿಲ್ಲ ಸರ್. ನಮಗೆ
0: ಏನು ಬೆಳೆ ಅಲ್ಲಿ ನೀವು ಬೆಳೆಯೋದು?
1: ನಾವು ಅಡಿಕೆ ಬೆಳಿತೀವಿ, ಆಮೇಲೆ ನಾವು ರಾಗಿ.
0: ರಾಗಿ?
1: ಮೆಕ್ಕೆಜೋಳ.
0: ರಾಗಿ, ಮೆಕ್ಕೆಜೋಳ. ಅಂದ್ರೆ ಈ ಸರಿ ಮೆಕ್ಕೆಜೋಳ ಹಾಕ್ಲಿಕ್ಕೆ ಆಗಿಲ್ಲ ಅನ್ಸುತ್ತಲ್ವಾ?
1: ಈಗ ಮಳೆ ಬಂದ್ರೆ ಮೆಕ್ಕೆಜೋಳ ಹಾಕುದು. ಆಮೇಲೆ ನಮಗೆ ಇಲ್ಲಿ ಕಾಡು ಐತ, ಕಾಡು ಪ್ರಾಣಿ ಕಟ್ ಆಗ್ಬಿಡುದು.
0: ಮೆಕ್ಕೆಜೋಳ

0: ಕಾಡು ಪ್ರಾಣಿ ಕಾಟ. ಓಕೆ ಓಕೆ ಓಕೆ.
1: ಹಂಗಾಗಿ
0: ಕಾಡಂದಿಗಳು ಬರೋದು, ಆಮೇಲೆ ಗಿಣಿಗಳು ಬರೋದು ಜಾಸ್ತಿ ಅದಕ್ಕೆ ಅಲ್ವಾ?
1: ಹಂಗಾಗಿ ಯಾಕಲ್ಲ. ಆಮೇಲೆ ಮಳೆ ಈ ಸತಿ ಬಹಳ ವರ್ಷದಿಂದ ನೋಡಿ ಸರ್, ಈ ಸತಿ ಮಾತ್ರ ಕಡಿಮೆ ಆಗಿದೆ.
0: ತುಂಬಾ ಕಡಿಮೆ ಇದೆ ಅದು ನಿಜ, ಖಂಡಿತ
1: ತುಂಬಾ ಕಡಿಮೆ.
0: ಇಷ್ಟೊತ್ತಿಗೆ ನಮ್ಮ ಡ್ಯಾಮ್ಗಳೆಲ್ಲ ಅರ್ಧಕ್ಕರ್ಧ ಮುಕ್ಕಾಲು ಭಾಗ ತುಂಬ್ತಾ ಇದ್ವು. ಡ್ಯಾಮ್ ಅಲ್ಲಿ ನೀರಿದ್ರಲ್ಲ ಅದು ಏತ ನೀರಾವರಿ ಆಗೋದು. ಅದೇ ಗೊತ್ತಾಯ್ತು ಗೊತ್ತಾಯ್ತು. ದೇವರಲ್ಲಿ ಬೇಡ್ಕೊಳ್ಳೋಣ ನಾವೆಲ್ಲ. ಧನ್ಯವಾದ. ನಾವೇ ಸ್ವಯಂಕೃತ ಅಪರಾಧ ನಾವೇ ಮಾಡ್ಕೊಂಡು ನಿಜ ಎಲ್ಲ
1: ನಮ್ಮಲ್ಲಿ ಎಲ್ಲ ನೀಲಗಿರಿ ಐತೆ. ನಮ್ಮಲ್ಲಿ ಒಂದು 4,000 ಎಕರೆ ಇತ್ತು
0: ನೀಲಗಿರಿ. ಅದು ಮೋಸ್ಟ್ಲಿ ಎಂಪಿಎಂಗೆ ಅಂತ ಮೊದ್ಲು ಹಾಕೊಂಡಿದ್ರು. ಈಗ ಅದನ್ನ ಅದೇ ಈಗ ಅದನ್ನ ಬ್ಯಾನ್ ಮಾಡಿದ್ರಂತೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ.
1: ಹಂಗಾಗಿ ಸರ್ ಈಗ ಕಾಡು ಜಾತಿ ಯಾರು ಬೆಳೆಸ್ತಿಲ್ಲ ಅರಣ್ಯ ಇಲಾಖೆ ಸರ್ಕಾರದವರೇ ಆಗಲಿ ಯಾರು
0: ಇಲ್ಲ. ಕಾಡು ಜಾತಿ ಅಂದ್ರೆ ಬೆಟ್ಟದ ಮೇಲೆ ಬೆಟ್ಟದ ಸಮೀಪ ಸುತ್ತಮುತ್ತ ಬೆಳೆಸ್ತಾ ಇದ್ರೆ
1: ಸರ್ ಒಳ್ಳೆ ಜಮೀನಾಗೂ ಮಟ್ಟ ಇರೋ ಜಮೀನಾಗೂ ನೀಲಗಿರಿ ಆಕೇಶಿಯ ಕಾಡು ಇದು ಎಲ್ಲ ಬೆಳೆಸ್ತಾರೆ.
0: ಇಲ್ಲ ನೀಲಗಿರಿ ಅದು ಹಾಕ್ಬಾರ್ದು ಆಕ್ಚುಲಿ. ಅದು ಹಾಕೋದ್ರಿಂದ ಮರುಭೂಮಿ ಆಗುತ್ತೆ. ಅದು ಅಂತರ್ಜಲ ಕುಸಿತ ಆಗುತ್ತೆ. ನೀಲಗಿರಿ ಹಾಕೋದ್ರಿಂದ ಅಂತರ್ಜಲ ಕುಸಿತ ಆಗುತ್ತೆ. ಹಲೋ ಕೇಳಿಸಿದ್ಯಾ
1: ಸರ್? ಕೇಳಿಸಿದೆ.
0: ಅದೇ ಅದೇ ನೀಲಗಿರಿ ಆದಷ್ಟು ಕಡಿಮೆ ಮಾಡ್ತಾ ಇದಾರೆ. ಅದರಿಂದ ಅಂತರ್ಜಲ
1: ಅವ್ರು ಏನ್ ಮಾಡ್ತಾರೆ ಗೊತ್ತಾ, 10 ವರ್ಷಕ್ಕೆ 15 ವರ್ಷಕ್ಕೆ ಸರ್ಕಾರದವರು ಟೆಂಡರ್ ಮಾಡ್ಕೊಂಡು ಅವರಿಗೆ ಇದ್ ಮಾಡ್ತಾರೆ ಸರ್. ಆಮೇಲೆ ಸರ್ ಆಕಾಶಿ ಅಲ್ಲಿ ತಿರುಪಳ್ಳಿಯಿಂದ ಹತ್ರ ಹೋದ್ರೆ ಎಲ್ಲ ಆಕಾಶಿಯ.
0: ಈಗ ಆಕಾಶಿ ಹಾಕೋದ್ರೆ ಮಳೆ ಬರಲ್ಲ ಅಂತ
1: ನಂಬಾಗ ಎಲ್ಲ.
0: ಅಲ್ಲ ಸರ್, ಈಗ ಆಕಾಶಿ ಹಾಕೋದ್ರೆ ಮಳೆ ಬರಲ್ಲ ಅಂತ ತಮ್ಮ ಅಭಿಪ್ರಾಯ
1: ಸರ್? ಇದು ಇದಕ್ಕೆ ಬಾಳ ನೀರ್ಬೇಕು ಸರ್.
0: ಹಾಗೆ
1: ಆಮೇಲೆ ಏನ್ ಗೊತ್ತಾ, ನೀಲಗಿರಿ ಆಕಾಶಿಯ ಆಮೇಲೆ ರಬ್ಬರ್ ಐತಲ್ಲ ಅದು ಬಹಳ ಇದು. ನಾನು ಓದಿರೋ ಪ್ರಕಾರ, ನಾನು ಓದಿಲ್ಲ ಸರ್, ನಾನು ತಿಳ್ಕೊಂಡ್ರದು
0: ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಅಂತ ಹೇಳೋದಲ್ವಾ?
1: ಅಂತರ್ಜಲ ಮಟ್ಟ ಕಮ್ಮಿ ಆಗುತ್ತೆ.
0: ಬೋರ್ವೆಲ್ ಗಳು ಯಾವ್ದು ಕೆಲಸ ಮಾಡುದು?
1: ನೀರ್ ಸಿಗಲ್ಲ ಸರ್.
0: ಸರಿ ಸರಿ.
1: ಇವ್ರ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಲೆವೆಲ್ನಾಗೆ ಅದನ್ನೆಲ್ಲ ಒಳ್ಳೆ ಜಮೀನ್
0: ಅದನ್ನ ನಾವು ಹೇಳಿ ಬರಲ್ಲ. ಅದು ಸರ್ಕಾರದ ಮತ್ತೆ ನಿಯಮಗಳು.
1: ಒಂದ್ಸತಿ ಸ್ಟ್ರೈಕ್ ಮಾಡಿದ್ವಿ ಇಲ್ಲಿ ನಮ್ಮೂರಲ್ಲಿ, ನಮ್ಮ ಆದ್ರಳ್ಳಿ ಅಂತ ಆನಗರಿಂದ ಭದ್ರಾವತಿ ತಾಲೂಕು ಆದ್ರಳ್ಳಿ ಕೈಮಾರದಿಂದ ಈ ಕಡೆ.
0: ಆಗ್ರದಳ್ಳಿ ಅದು
1: ಅಲ್ಲ ಸರ್, ಆಗ್ರದಳ್ಳಿ ಅಲ್ಲ ಆದ್ರಳ್ಳಿ ಅಂತ. ಆಗ್ರದಳ್ಳಿ ಹಂಗೆ ಕೈಮಾರದಿಂದ ಅಂದ್ರೆ ಸರ್ ಚನ್ನಗಿರಿ ರೋಡು.
0: ಓಕೆ ಓಕೆ ಓಕೆ ಓಕೆ.
1: ನಾವು ಆದ್ರಳ್ಳಿ ಅಂತ ಸರ್.
0: ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶ್ರೋತೃಗಳೇ, ಮುಂದಿನ ಕರೆಗೆ

ಕರೆ ಕಟ್ಟಾಗಿದೆ. ಮುಂದಿನ ಕರೆಗೆ ಬರುವ ಮುನ್ನ ಮತ್ತೊಂದು ಹಾಡನ್ನು ಕೇಳಿಸ್ತೇನೆ. ಸೋನು ನಿಗಮ್ ಅವರ ದನಿಗಳಲ್ಲಿ ಆಕ್ಸಿಡೆಂಟ್ ಚಿತ್ರಗೀತೆಯನ್ನು.

0: ಸಚಿವರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಬೇರೆ ಆಹಾರನು ಕೊಡು, 2 ವರ್ಷ ತನಕ ಎದೆ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ ಮಕ್ಕಳನ್ನು.

0: ಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಬೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆಯಿಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸೇವಾ ಮಾಹಿತಿ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2025-26 ಸಾಲಿನಲ್ಲಿ SSLC, PUC ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರೋತ್ಸಾಹ ಧನ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. SSLCಯಲ್ಲಿ 60% ಅಂಕ ಗಳಿಸಿದವರಿಗೆ 7,000 ರೂಪಾಯಿ, 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆ 15,000 ನೀಡಲಾಗುವುದು. PUC ವಿದ್ಯಾರ್ಥಿಗಳಿಗೆ 20,000, ಪದವಿ ವಿದ್ಯಾರ್ಥಿಗಳಿಗೆ 25,000, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 30,000 ಹಾಗೂ ಕೃಷಿ ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ವೈದ್ಯಕೀಯ ಪದವಿ ವಿದ್ಯಾರ್ಥಿಗಳಿಗೆ 35,000 ರೂಗಳ ಪ್ರೋತ್ಸಾಹ ಧನ ನೀಡಲಾಗುತ್ತಿದ್ದು, ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ವೆಬ್ಸೈಟ್ https://sw.karnataka.gov.in ಮೂಲಕ ಅರ್ಜಿ ಸಲ್ಲಿಸುವಂತೆ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸುವುದು.

ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕಾ ಇಲಾಖೆಯಿಂದ 2025-26 ಸಾಲಿನ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ಸ್ ಹನಿ ನೀರಾವರಿ ಕೃಷಿ ಯಾಂತ್ರೀಕರಣ ಉಪಯೋಜನೆ ತಾಳೆಬೆಳೆ ಯೋಜನೆ ಆರ್ಕೆವಿವೈ ಜೇನು ಸಾಕಾಣಿಕೆ ಸಮರ ತೋಟಗಾರಿಕಾ ಅಭಿವೃದ್ಧಿ ಮುಂತಾದ ಯೋಜನೆಗಳಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು ಆಸಕ್ತ ರೈತರಿಂದ ಅರ್ಜಿ ಆಹ್ವಾನಿಸಿದೆ. ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ರೈತರು ಹೆಚ್ಚಿನ ವಿವರ ಹಾಗೂ ನಿಗದಿತ ನಮೂನೆ ಅರ್ಜಿಗಾಗಿ ಶಿಕಾರಿಪುರ ತೋಟಗಾರಿಕಾ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 13-7-2026 ಸಲ್ಲಿಸುವಂತೆ ಶಿಕಾರಿಪುರ ಹಿರಿಯ ತೋಟಗಾರಿಕಾ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಶ್ರೋತೃಗಳು, ಈಗ ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ರಿ ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ, ನಿಲಯದ ಈ ಸಂಜೆ ಮತ್ತು ನಾಳೆಯ ಕಾರ್ಯಕ್ರಮಗಳ ವಿವರಣೆ ನೋಡೋಣ. ಈ ಸಂಜೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಾವು, ತೆಂಗು ಮತ್ತು ಭತ್ತದ ಕೃಷಿ ನಿರ್ವಹಣೆ ಕುರಿತು ಸೊರಬ ತಾಲೂಕು ಹೊರಬಯಲು ಗ್ರಾಮದ ಪ್ರಗತಿಶೀಲ ರೈತರಾದ ಶ್ರೀ ಈರಪ್ಪ ನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಅನಂತರದಲ್ಲಿ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಶ್ರೀ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ.

ಶ್ರೋತೃಗಳು, ನಾಳೆ ರಾತ್ರಿ 10 ಗಂಟೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಬಾ ಬೆಳಕೆ ಕಥನಗಳು. ನಾಳಿನ ಸಂಚಿಕೆಯಲ್ಲಿ ಭಾಗವತ್ ಜೀವನ ಕತೆ, ಬದುಕು ಹೇಗಿರಬೇಕು ಈ ಕುರಿತಾಗಿರುತ್ತದೆ. 6:40 ನೇಗಿಲ ಮಿಡಿತ, ಕಾಳುಮೆಣಸಿನ ಬೆಳೆಯಲ್ಲಿ ನರ್ಸರಿ ನಿರ್ವಹಣೆ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರಿಂದ ಮಾಹಿತಿ. 6:45 ಹೆಲ್ತ್ ಇಂಟ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕುರಿತು ಡಾಕ್ಟರ್ ರಘುನಂದನ್ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ವಿಶೇಷ ಅತಿಥಿಗಳೊಂದಿಗೆ ಸಂದರ್ಶನ. ಇದರಲ್ಲಿ ಜೀವನದಲ್ಲಿ ಕೌಶಲ್ಯದ ಮಹತ್ವ ಕುರಿತಂತೆ ಸಾಫ್ಟ್ ಸ್ಕಿಲ್ ಟ್ರೈನರ್ ರಮೇಶ್ ಬಿ ಉಮ್ರಾಣಿ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಎಸ್ ಆರ್ ಭಟ್.

ಶ್ರೋತೃ, ನಾಳೆ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮಾ, 11:00 ಚೈತ್ರವನ ಕಾವ್ಯವಚನ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ಅನಂತರ ಭಾವಗೀತೆಗಳು, 11:45 ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಕುರುಬನಹಳ್ಳಿಯ ಶ್ರೀಮತಿ ಗೌರಮ್ಮ ಮತ್ತು ತಂಡದವರಿಂದ ಬಳೆಗಾರರ ಪದಗಳು, 12:05 ವನಿತಾ ವಿಹಾರ, ಇದರಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿ ಬಿ ಜಿ ಜೆ ಅವರೊಡನೆ ಸಂದರ್ಶನ, ಸಂದರ್ಶಕರು ಶಿಲ್ಪಾ ಎಚ್ ಎಂ.

ಶ್ರೋತೃಗಳು, ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಪಿಎಂ ವಿಶ್ವಕರ್ಮ ಯೋಜನೆ, ಇದರಲ್ಲಿ ಜೈನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು. ನಾಳೆ ಮಧ್ಯಾಹ್ನ 3:01 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:00 ಕನ್ನಡ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳಿದರೆ ನಾಳೆ ಸಂಜೆ 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಶಿವಮೊಗ್ಗ ನವಲೆಯ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾದ ಡಾಕ್ಟರ್ ಆರ್ ಗಿರೀಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. 7:20 ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ICC T20 ಮಹಿಳಾ ವಿಶ್ವಕಪ್ 2026 ವೀಕ್ಷಕ ವಿವರಣೆಯನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೇಳಬಹುದು. ಪುನಃ 7:45 8:45 ಮುಂದುವರೆಯಲಿದೆ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು ನ್ಯೂಸ್ ಆನ್ ಏರ್ ಆ್ಯಪ್ನ ಆಪ್ನಲ್ಲಿ, 8:00 ಕನ್ನಡ ಚಿತ್ರಕಥೆಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ, ಹಾಗೂ 9:30 ಯುವವಾಣಿ ಅದು ಕೂಡ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ಇನ್ನು ನಾಳೆ ರಾತ್ರಿ 10:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೂಡ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ಇದುವರೆಗೂ ಈ ಸಂಜೆಯ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

0: ಸ್ಪೇನ್ ಅತ್ತೆ ಮನೆ. ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫಿಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೇಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದೆ ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫಿಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರ್ತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದ್ಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳ್ಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ. ಕಾಲಿಡೋ ಮುನ್ನ ಮೂಗ್ ಮುಚ್ಕೊಂಡು ಹೋಗ್ಬಿಟ್ಟಿರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ. ಆದ್ರೆ ಮೂಗ್ ಮುಚ್ಕೊಂಡು ಹೋಗುವಂತಿಲ್ಲ, ಕಣ್ಬಿಟ್ಕೊಂಡು ಹೋದ್ರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನ ಶುರು ಮಾಡಿದ್ರು. ಪುರಾತನ ಕಾಲದಲ್ಲಿ ಅಂದ್ರೆ ಸಿಂಧು ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದ್ರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದ್ರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೀತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದ್ರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗ್ಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದ್ರೂ ಅಡ್ಡಾಡಿದ್ರೆ ಸಾಕು ಗುರ್ರ್ ಅಂತಿದ್ದಂತೆ. ಆದ್ರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚ ಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:35:22. ಶ್ರೋತೃಗಳು, ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕುರಿತು ಡಾಕ್ಟರ್ ರಘುನಂದನ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. 8:30 ವಿಶೇಷ ಅತಿಥಿಗಳೊಂದಿಗೆ ಸಂದರ್ಶನದಲ್ಲಿ ಜೀವನದಲ್ಲಿ ಕೌಶಲ್ಯದ ಮಹತ್ವ ಕುರಿತಂತೆ ಸಾಫ್ಟ್ ಸ್ಕಿಲ್ ಟ್ರೈನರ್ ಆದಂತಹ ರಮೇಶ್ ಬಿ ಉಮರಾಣಿ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಎಸ್ ಆರ್ ಭಟ್.

ನಾಳೆ ಬೆಳಿಗ್ಗೆ 11:45ಕ್ಕೆ ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಕುರುಬನಹಳ್ಳಿಯ ಶ್ರೀಮತಿ ಗೌರಮ್ಮ ಮತ್ತು ತಂಡದವರಿಂದ ಬಳೆಗಾರರ ಪದಗಳು. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿ ಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ.

ಶ್ರೋತೃಗಳ ಸಮಯ ಈಗ 6:37 ಆಗ್ತಾ ಇದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು

0: ಆಗಿರು.
1: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
2: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
1: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
2: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಒತ್ತು ಒತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42%

ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿ

0: ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನೆಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
4: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಹೇಳಿ ಬಂದಿರತಕ್ಕಂತ ಮಾಹಿತಿಯನ್ನು ಆಧರಿಸಿ ಇವರನ್ನ ಅಧ್ಯಯನಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದಲ್ಲಿರುವ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂತ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸಿಗದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಅಳಿಯ

0: ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೇ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:50.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ

0: ಜೀವಾಳವಾಗಿ ಪರಿಣಮಿಸಿದೆ.
1: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7091943439.

0: ಇಂದಿನ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾವು, ತೆಂಗು ಮತ್ತು ಭತ್ತದ ಕೃಷಿ ನಿರ್ವಹಣೆ ಕುರಿತು ಸೊರಬ ತಾಲೂಕು ಹೊರಬಯಲು ಗ್ರಾಮದ ಪ್ರಗತಿಶೀಲ ರೈತರಾದ ಶ್ರೀ ಈರಪ್ಪ ನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
1: ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆ ಪ್ರಗತಿಪರ ರೈತರಾದ ಈರಪ್ಪ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಚಂದ್ರಗುತ್ತಿ ಹೋಬಳಿ ಹೊರಬಯಲು ಗ್ರಾಮ, ಇಲ್ಲಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಅತ್ಯಂತ ಒಂದು ಸುಂದರವಾಗಿ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಪ್ರದೇಶದಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ, ಇಲ್ಲಿ ಇವರು ಪ್ರತಿ ಬುಧವಾರ ನಮ್ಮ ರೈತರಿಗೆ ಇವರ ಒಂದು ಅನುಭವಗಳನ್ನ ಅವರು ವ್ಯಕ್ತಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಅವರು ಮಾಡ್ತಾರೆ. ಬನ್ನಿ, ಈಗ ಪ್ರಮುಖವಾಗಿ ಏನು ನಾವು ಹೇಳ್ತೀವಿ ಕಮರ್ಷಿಯಲ್ ಕ್ರಾಪ್ಸ್ ಅಂತ, ಅಂದ್ರೆ ಏನು ವಾಣಿಜ್ಯ ಬೆಳೆಗಳು, ಏನಂತಂದ್ರೆ ರಬ್ಬರ್ ಆಗಿರ್ಬಹುದು, ತೆಂಗಾಗಿರ್ಬಹುದು, ಆಮೇಲೆ ಇದು ತಾಳೆ ಬೆಳೆ, ಈ ಒಂದು ಹೆಚ್ಚಿನ ಒಂದು ಗಮನ ಹರಿಸಿ ಮುತುವರ್ಜಿಸಿ ಇದನ್ನ ನಿರ್ವಹಿಸ್ತಾ ಇದ್ದಾರೆ. ಸಮಗ್ರ ಕೃಷಿನೇ ಅಂತ ಹೇಳ್ಬಹುದು, ಸಮಗ್ರ ಎಲ್ಲ ಒಂದು ಕೃಷಿ ಇದೆ ಅವ್ರ ಹತ್ರ, ನೀವು ಇಂಥದ್ ಇಲ್ಲ ಅಂತ ಇಲ್ಲ, ಪ್ರತಿಯೊಂದು ಸಮಗ್ರವಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ, ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ, ನಾನು ವೀರಪ್ಪ ನಾಯ್ಕರ್ ಅಂತ. ಎಲ್ಲ ಬೆಳೆಗಳೆಲ್ಲ ಇದೆ ನಮ್ದು, ಬಾಳೆ ಇದೆ, ಅಡಿಕೆ ಇದೆ, ಮತ್ತೆ ರಬ್ಬರ್ ಇದೆ, ಕಾಳು ಮೆಣಸು, ಬಾಳೆ, ಆಲ್ಮೋಸ್ಟ್ ಹೊಸ ಹೊಸ ಬೆಳೆಗಳು ಯಾವಾಗ ಬಂದಿದೆ ಎಲ್ಲಾ ಬೆಳೆಗಳಲ್ಲಿ ಇಟ್ಕೊಂಡಿದ್ದೀವಿ. ಅದು ಅಲ್ಲದೆ ನಮಗೆ ಮನೆಯಲ್ಲಿ ಖಾಲಿ ಇರ್ಲಿಕ್ಕೆ ಮನ್ಸು ಬರದೇ ಇದ್ದಾಗ ಈಗ ನಮ್ದು ಸಿಮೆಂಟ್ ಪ್ರಾಡಕ್ಟ್, ಕಿಟಕಿಗಳು, ಕಿಟಕಿ ಬಾಗಿಲು, ಅವನ್ನೆಲ್ಲ ಮಾಡಿ ಸೇಲ್ ಮಾಡ್ತಕ್ಕಂಥದ್ದು. ಕೊಬ್ಬರಿ ಎಣ್ಣೆ ಮಿಷನ್ ಅನ್ನು ಇಟ್ಕೊಂಡಿದ್ದೀನಿ, ಒಂದು 7 kg ಹಾಕಿ ಎಣ್ಣೆ ಮಾಡ್ತಕ್ಕಂಥದ್ದು. ಇಲ್ಲಿ 25 km ವ್ಯಾಪ್ತಿಯೊಳಗೆ ಈಗ ಯಾವುದೂ ಇಲ್ಲ. ಸಿರ್ಸಿ 25 ಇದೆ, ಸಿದ್ದಾಪುರನು 25, ಇತ್ಲಾಗೆ ಸೊರಬನು 25 km ವ್ಯಾಪ್ತಿಯೊಳಗಿರೋದ್ರಿಂದ ಇಲ್ಲಿ ನಮ್ಮ ಭಾಗದ ರೈತರಿಗೆ ಒಂದು ತುಂಬ ಅನುಕೂಲ ಆಗಿದೆ ಅಂತ ನಾನು ಹೇಳೋದಲ್ಲ, ಭಾಗದ ರೈತರು ಹೇಳ್ತಾರೆ. ಈಗ ಏನು 5 kg, 6 kg, 2 kg ಕೊಬ್ಬರಿ ಎಣ್ಣೆ ಮಾಡಿಸ್ಲಿಕ್ಕೆಲ್ಲ ಬರ್ತಾರೆ. ನಮ್ದು ಭತ್ತದ ಗದ್ದೆನೂ ಇದೆ, ಭತ್ತನೂ ಮಾಡ್ತೀವಿ. ಎಲ್ಲ ನಮ್ದು ಹಳೆ ತಳಿಗಳು ಭತ್ತ, ಅದರಲ್ಲಿ ಒಳ್ಳೆ ಇಳುವರಿ ಇನ್ನು ಚೆನ್ನಾಗಿ ಬಂದಿದೆ. ಅದು ಅಂದ್ರೆ ನಾವು ಭತ್ತವನ್ನು ಬೀರಿ ಅರಳ ಮಾಡಿ ಅರಳಲ್ಲಿ ಭತ್ತ ಬೀರ್ತೀವಿ. ಕೆಲವರು ಒಣ ಮಣ್ಣಲ್ಲೇ ಬೀರಿ ಟ್ರ್ಯಾಕ್ಟರ್ ರೋಟೋಮೀಟರ್ ಹೊಡೆದು ಮಾಡ್ತಾರೆ, ನಾವು ಆ ತರ ಏನ್ ಮಾಡ್ತಾ ಇಲ್ಲ. ಈ ತರ ಭತ್ತವನ್ನು ಬೀರಿ ಮಾಡ್ತೀವಿ, ಅದರಿಂದ ಹುಲ್ಲಿನ ಪ್ರಮಾಣವೂ ಜಾಸ್ತಿ ಸಿಗ್ತದೆ, ಮತ್ತೆ ಭತ್ತನೂ ಅಷ್ಟೇ ಪ್ರಮಾಣದಲ್ಲಿ ಬರ್ತದೆ. ಒಳ್ಳೆ ಅದರಲ್ಲೇ ಸಮಗ್ರ ಕೃಷಿ ಇಲಾಖೆಯಲ್ಲಿ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ. ನಮ್ದು ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಪ್ರಶಸ್ತಿನೂ ಬಂತು. ಮತ್ತೆ ಅದು ಅಂದ್ರೆ ಶಿವಮೊಗ್ಗದಲ್ಲಿ KVK ಅಂದ್ರೆ ನವಲೆಯಲ್ಲಿ ಇರ್ತಕ್ಕಂಥ KVKಯಲ್ಲಿ ರೈತರಿಗೆ ವಾರದಲ್ಲಿ ಒಂದೊಂದು ದಿನ ಪಾಠ ಮಾಡ್ಲಿಕ್ಕೆ, ಪಾಠ ಅಂತ ಹೇಳಿದ್ರೆ ನಮ್ಮ ಒಂದು ಈ ರೈತರ ಅನುಭವದಲ್ಲಿ ಬರ್ತಕ್ಕಂಥ ಇವು ಬೆಳೆಗಳು, ಅದ್ರ ಬಗ್ಗೆ ಆ ರೈತರಿಗೆ ಒಂದ್ ಸ್ವಲ್ಪ ತಿಳಿವಳಿಕೆ ಕೊಡ್ಲಿಕ್ಕಾಗಿ ಆಗಾಗ ಹೋಗ್ತೀವಿ. ಅದನ್ನು ಒಂದ್ ಸ್ವಲ್ಪ ಅಲ್ಲಿ ಇದು ಮಾಡ್ತಾರೆ. ಮತ್ತೆ ಈಗ ಹಲವಾರು ರೈತರಿಗೆ ನಾವೆಲ್ಲ ಸ್ವಲ್ಪ ಅನುಕೂಲವಾದ ರೀತಿಯಲ್ಲಿ ಅವ್ರಿಗೆ ಯಾವುದೇ ಒಂದು ಸಲಹೆ ಕೇಳಿದ್ರು ಹೋಗ್ಬಿಟ್ಟು ನನ್ನ ಕೈಲಾದಷ್ಟು ಇಲ್ಲಿ ಹೇಳಿ, ಮತ್ತೆ ಅದು ಅಂದ್ರೆ ಅವ್ರ ಪ್ಲಾಟ್ಗಳಿಗೆ ಹೋಗಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತೀವಿ. ಆ ತರದ ಒಂದು ನಮ್ಮ ಇದು ಇದೆ ಇಲ್ಲಿ ಈ ಭಾಗದಲ್ಲಿ. ನಾನು ಒಬ್ಬ ಗ್ರಾಮ ಸೇವಕ ಇದ್ದಂಗೆ ಆಗ್ಬಿಟ್ಟಿದ್ದೀನಿ ಎಲ್ಲ ಜನರಿಗೆ. ಅದು ಅಲ್ದೇ ನಮ್ಮ

0: ಕೃಷಿ ಇಲಾಖೆಯವರು ಸಮೇತ ನಮ್ಮ ಸೊರಬ ಆಗಿರ್ಬೋದು, ಅವರು ಎಲ್ಲರೂ ನಮ್ಮನ್ನ ಗೌರವಿಸ್ತಾರೆ. ಯಾವುದೇ ಒಂದು ಸರ್ಕಾರದ ಒಂದು ಬೆಳೆ ಬಂದ್ರೆ ಫಸ್ಟ್ ನಮ್ಮನ್ನ ಕೇಳ್ತಾರೆ, ನೀವು ಇದನ್ನ ಮಾಡ್ತೀರಾ, ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಕೊಡ್ತೀವಿ ಹೀಗಂತ ಕೇಳಿ ನಾನು ಮಾಡ್ತೇನೆ ಅಂದ್ರೆ ನಮಗ್ ಕೊಡ್ತಾರೆ, ಇದು ನಮ್ಗೆ ಆಗಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡ್ತಾರೆ ಅವ್ರು. ಯಾಕಂದ್ರೆ ನಮಗ್ ಕೊಟ್ರೆ ಅದರಿಂದ ಹತ್ತಾರು ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಅವ್ರೆಲ್ಲರಿಗೂ ಇದೆ. ಯಾವುದೇ ಒಂದು ಬೆಳೆ ಬಂದಾಗ, ಭತ್ತ ಇರ್ಬೋದು, ಬೀಜ ಧಾನ್ಯಗಳೆಲ್ಲ ಬಂದಾಗ ಸಮೇತ ನಮ್ಮನ್ನ ಒಂದು ಮಾತು ಕೇಳ್ತಾರೆ. ಈಗೆಲ್ಲ ಬೆಳೆದು ನಮ್ದೆಲ್ಲದು ಇದೆ, ಅದು ಇನ್ನೂ ಕೇಳಿದ್ರೆ ಅದ್ರ ಬಗ್ಗೆ ಕೊಡ್ತೀವಿ. ಕಾಫಿ ಇದೆ, ಎಲ್ಲ ಬೆಳೆನೂ ಇದೆ, ಆಲ್ಮೋಸ್ಟ್ ಯಾವ ಬೆಳೆನೂ ಇಲ್ಲ ಅನ್ನಂಗಿಲ್ಲ.
1: ಈಗ ಈ ಒಂದು ಸಮಗ್ರ ಕೃಷಿಯಲ್ಲಿ ಇದು ತಮ್ಗೆ ಹೇಗೆ ಅಂತಂದ್ರೆ, ಇದು ಪೂರ್ವಜರನ್ ಮಾಡ್ಕೊಂಡ್ ಬಂದಿರತಕ್ಕಂತ, ಅವಾಗ ಸಮಗ್ರ ಕೃಷಿ ಅಂತ ನಾವು ಹೆಸರಿಟ್ಟಿಲ್ಲ, ಮಾಡ್ಕೊಂತ ಬಂದಿದ್ರು ಅವಾಗ್ಲೂ ಕೂಡ. ಆದ್ರೆ ಈಗ ಇದು ಹೊಸ ಒಂದು ಯುಗದಲ್ಲಿ, ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಇದಕ್ಕೆ ಒಂದು ವೈಜ್ಞಾನಿಕ ಸ್ಪರ್ಶ ಕೊಟ್ಟು ಸಮಗ್ರ ಕೃಷಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್?
0: ಹೌದು ಸರ್. ಈಗ ಸಮಗ್ರ ಕೃಷಿ ಅಂದ್ರೆ ಒಂದಲ್ಲ ಒಂದು ಬೆಳೆಯಲ್ಲಿ, ಒಂದ್ ಬೆಳೆಯಲ್ಲಿ ನಷ್ಟ ಆದ್ರೆ ಮತ್ತೊಂದು ಬೆಳೆಯಲ್ಲಿ ಅವನಿಗೆ ಲಾಭ ಆಗ್ಬೇಕು. ಭತ್ತ ರೇಟ್ ಇಲ್ಲ ಅಂತ ಹೇಳಿದ್ರೆ ಅಡಿಕೆ, ಅಡಿಕೆನು ಸ್ವಲ್ಪ ರೇಟ್ ಇಲ್ಲ ಅಂದ್ರೆ ಕಾಳು ಮೆಣಸು. ಈಗ ರಬ್ಬರ್ ಇದೆ, ಈಗ ಅದು ರಬ್ಬರ್ ರೇಟ್ ಕಡಿಮೆ ಇತ್ತು ಅಂತ ಜನಗಳೆಲ್ಲ ಕಿತ್ತಾಕ್ತಿದ್ರು. ನಾವು ಇಟ್ಕೊಂಡ್ರೆ ಅದರಲ್ಲೇ ದೊಡ್ಡ ಲಾಭ ನಮ್ಗೆ. ರಬ್ಬರ್ ಇಲ್ಲದೆ ನಮ್ ಜೀವನನೇ ಇಲ್ಲ ಅನ್ನೋ ಪರಿಸ್ಥಿತಿ ನಮಗ್ ಬಂದಿದೆ. ಅಡಿಕೆ ವರ್ಷಕ್ಕೊಮ್ಮೆ ಕಿತ್ಕೊಂಡ್ರಾಯ್ತು, ರಬ್ಬರ್ ದಿನದ ಬೆಳೆ, ದಿನಾನು ನಮ್ಗೆ ಇನ್ಕಮ್ ಕೊಡ್ತಕ್ಕಂತ ಮರಗಳವು. ಅದಕ್ಕೆ ನೀರ್ ಹಾಕ್ಬೇಕಾಗಿಲ್ಲ, ಗೊಬ್ಬರ ಹೆಚ್ಚು ಹಾಕ್ಬೇಕಾಗಿಲ್ಲ, ಒಳ್ಳೆ ಬೆಳೆ ಅದು. ಅಂದ್ರೆ ಅದನ್ನ ರುಚಿ ಉಂಡವ್ರಿಗೆ ಮಾತ್ರ ರಬ್ಬರ್ ಬೆಳೆದು ಗೊತ್ತು. ಪಾಮು ಅಷ್ಟೇ, ವರ್ಷಕ್ಕೆ 12 ಕೊನೆ ಬರ್ತದೆ. ನಾವು ನೀರನ್ನು ಚೆನ್ನಾಗಿ ಕೊಟ್ಬಿಟ್ರೆ 12 ಕೊನೆ ಹೊರಡ್ತದೆ. ಏನೋ ಒಂದು RS ಇದೆ, ನಮ್ಗೆ ತೊಂದರೆ ಇಲ್ಲ. 60-70 kg ಒಂದೊಂದು ಕನಿಷ್ಠ 10 ವರ್ಷ ಕಾದಿರ್ತಕ್ಕಂಥ ಮರದಲ್ಲಿ 60-70 kg ಬರ್ತದೆ. ಈಗ ಒಳ್ಳೆ ರೇಟ್ ಇದೆ, 15,000 ತನಕ ಒಂದು ಟನ್ನು, ಒಂದು ಟನ್ನಿಗಿದೆ. ಹೀಗಾಗಿ ರೈತರಿಗೆ ಅದರಲ್ಲಿ ಆಗ್ತಕ್ಕಂಥ ಲಾಭ ಇನ್ನು ಯಾವುದ್ರಲ್ಲಿ ಇಲ್ಲ ಅಂತ ಜನಗಳು ಏನಿದ್ರು. ಅಡಿಕೆ ಹುಚ್ಚು ಇಟ್ಕೊಂಡು ಹೋಗ್ತಾ ಇದಾರೆ. 2 ವರ್ಷದಿಂದ ಒಂದೇ ತರ ರೇಟ್ ನಿಂತಿದೆ. ಆದ್ರೆ ಈ ಸಾರಿ ಅಡಿಕೆಯನ್ನ ಕೇಳುವವರೇ ಇಲ್ಲ. ಮೊದಲೆಲ್ಲ ಕೇಳಿ ಬಂದು ಹಿಡಿತಾ ಇದ್ರು, ಈ ವರ್ಷ ಯಾರು ಅಡಿಕೆಯನ್ನ ಕೇಳಿ ಬಂದು ಹಿಡಿದು ಇದು ಮಾಡ್ತಿದ್ರು? ಒತ್ತಾಯದ ಮೇಲೆ ಅಡಿಕೆ ಕೊಡುವ ಸ್ಥಿತಿ ಬಂದಿದೆ ಜನರದ್ದು. ಮುಂದಿನ ದಿನಗಳಲ್ಲಿ ಇನ್ನೇನಾಗ್ತೋ ಹೇಳಕ್ಕಾಗಲ್ಲ. ನಮ್ದು ಅಡಿಕೆ ಇದೆ, ಆದ್ರೆ ಅತಿಯಾದ ಅಡಿಕೆ ಹೋಗಿಲ್ಲ. ನಾವು 1-2 ಎಕರೆ ಅಷ್ಟೇ ಇಟ್ಕೊಂಡಿದ್ದೇವೆ. ಇತರ ರಬ್ಬರ್ ಅದು ಇಟ್ಕೊಂಡಿದ್ದೇವೆ, ಪಾಮ್ ಇಟ್ಕೊಂಡಿದ್ದೇವೆ. ಒಂದು ಹೋದ್ರೆ ಒಂದ್ರಲ್ಲಾರು ಇನ್ಕಮ್ ಬಂದೇ ಬರ್ತಾರೆ ಅನ್ನೋ ಧೈರ್ಯ ಇದೆ ನಮ್ಗೆ. ಆತ್ಮವಿಶ್ವಾಸ ಇರೋದ್ರಿಂದ ನಮ್ಗೆ ಇತರೆ ಬೆಳೆಗಳು, ಈಗ ರಬ್ಬರ್ ಅಥವಾ ಪಾಮು, ಇವೇ ನಮ್ಗೆ ಅಡಿಕೆಯಲ್ಲಿ ಏನೋ ನಮ್ಗೇನು ಅಷ್ಟಕ್ಕೆ ಅಷ್ಟೇ. ಈ ಸರಿ ಒಂದು ಕೊಳೆ ಬಂದು 50% ಹೋಗಿದೆ ನಮ್ದೊಂದಲ್ಲ, ಪಕ್ಕದ ರೈತರು ಆರಿಸ್ದಂಗೆ ತೋಟದಲ್ಲಿ ಬಿದ್ದಿದೆ. ಮೊನ್ನೆ ನೋಡಿದೆ ನಾನು ಕೆಲವ್ರ ತೋಟನ, ಆರಿಸ್ಲೇ ಇಲ್ಲ, ಅದು ಹಾಗೆ ಬಿದ್ದು ಹೋಗಿದೆ. ಆರಿಸಿದ್ರೆ ಮೈ ಮೇಲೆ ಬರ್ತದೆ ಕೂಲಿ. ಇವತ್ತು ಒಂದು 500-600 ರೂಪಾಯಿ ಒಂದು ಹೆಣ್ಣ ಗಂಡ ಪಗಾರ ಕೊಡ್ಬೇಕು, 300 ರೂಪಾಯಿ ಹೆಣ್ಣ. ಈ ಟೈಮ್ 10 ಗಂಟೆಗೆ ಬರ್ತಾರೆ, 12:30 ಹೋಗ್ತಾರೆ, 2:30 ಹಿಡಿತಾರೆ, 5 ಗಂಟೆಗೆ ಹೋಗ್ತಾರೆ. ಕೆಲವ್ರು ಬೆಳಗಾಗ 8 ಗಂಟೆಗೆ ಬರ್ತಾರೆ, ಬಂದರೆ ಆಗ 1 ಗಂಟೆಗೆ ಹೋಗ್ತಾರೆ. ನಾವು ಎದ್ದು ಕೆಲಸಕ್ಕೆ ಹೋಗುವಷ್ಟೊಳಗೆ ಇವರಾಗ್ಲೇ ಇವ್ರು ಹೋಗಿರ್ತಾರೆ. ದುಡ್ಡು ಒಂದು ಖರ್ಚಾಗ್ತದೆ ಬಿಟ್ರೆ ಕೆಲಸ ಆಗ್ತಾ ಇಲ್ಲ. ಈಗ ಮುಂದೆ ಈ ವ್ಯವಸಾಯ ಅಂತಕ್ಕಂಥದ್ದು ತಾನು ಸ್ವಂತ ಮಾಡಿದ್ರೆ ಮಾತ್ರ ಕೆಲವಷ್ಟು ಬೇಸಾಯ. ಯಾ ನಾನು 100 ಎಕರೆ ಮಾಡ್ತೇನೆ, 50 ಎಕರೆ ಮಾಡ್ತೇನೆ ಅಂದಮೇಲ ಅವನು ಬೇಸಾಯ ಅವರಿಗೆ, ಇವನಿಗೆ ಏನಿಲ್ಲ. ಮತ್ತೆ ಟೆನ್ಷನ್ ಒಂದು ಜಾಸ್ತಿ ಇರ್ತದೆ ಇವನಿಗೆ. ಇವನ್ ದುಡ್ಡು ಖರ್ಚಾಗ್ತಾ ಇರ್ತದೆ, ಇನ್ಕಮ್ ಕಮ್ಮಿ ಆಗ್ತಾ ಇರ್ತದೆ. ಯಾಕಂದ್ರೆ ಕೆಲಸಗಾರರಿಗೆ ಟೈಮಿಂಗ್ಸ್ ಇಲ್ಲ. ಈಗ ಅವ್ರ ಟೈಮಿಗೆ ಅವ್ರು ಬಂದ್ರು ಹೋದ್ರು, ಅವ್ರ ಮನೆ ಹೋಗೋ ಹೊತ್ತಿ ನಾವು ಎದ್ದು ಹೋಗ್ತಾ ಇರ್ತದ ಅವ್ರ ಇದ್ದಲ್ಲಿಗೆ. ಅಷ್ಟೊಳಗೆ ಅಲ್ಲಿ ಕೂತಿ ಇಲ್ಲಿ ಮಾತಾಡಿ ಹೋಗ್ಬಿಡ್ತಾರೆ. ಈ ರೈತಾಭಿ ಅನ್ನೋದು ಹಾಗಾಗಿ ರೈತರಿಗೆ ಒಂಥರ ಉರುಳಾಗ್ತಾ ಇದೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಎಲ್ಲಾ ಬೆಳೆಯಲ್ಲಿ ಮೂಲ ಬೆಳೆ ಅಂದ್ರೆ ಅಲ್ಪ ಸ್ವಲ್ಪ ಬೆಳೆ. ಈಗ ಒಂದು ನಮ್ದಿದೆ, ಒಂದು 5 ಎಕರೆ ರಬ್ಬರ್ ಇದೆ, ಒಂದು 5 ಎಕರೆ ಲೆಕ್ಕ ಪಾಮ್ ಇದೆ, 1-1.5 ಎಕರೆ ಭತ್ತದ ಗದ್ದೆ ಇದೆ, 1-2 ಎಕರೆ ಅಡಿಕೆ ತೋಟ ಇದೆ. ಬಾಕಿದ್ರಲ್ಲಿ ಕಾಡು ಫಸಲಾಗಿ ಬೆಳ್ಕೊಂಡಿರೋದು, ಕಾಳು ಮೆಣಸು ಹಾಕಿದೀವಿ 1-2 ಎಕರೆ ಪ್ರದೇಶದಲ್ಲಿ. ಆಮೇಲೆ ಒಂದು ಸಾರಿ ಈ ಸಾರಿ ಕೃಷಿ ಹೊಂಡ ಒಂದು ಮಾಡಿದೀವಿ, ಅಂದ್ರೆ ಮೀನ್ ಸಾಕಾಣಿಕೆ ಇದನ್ನು ಮಾಡಿದೀವಿ. ಹೀಗೆ ಒಂದಲ್ಲ ಒಂದು ನಮ್ಗೆ ಯಾವ್ದು ಟೆನ್ಷನ್ ಆಳ್ ಬರದೆ ಹೋದ್ರು ನಮ್ಗೇನ್ ತೊಂದರೆ ಇಲ್ಲ. ನಮ್ ಕೆಲಸವನ್ನು ನಾವು ಮಾಡ್ಕೊಳ್ಳುವ ಶಕ್ತಿ ನಮ್ಗಿದೆ ಅಂತೇಳಿ ಇದೊಂದು ನಮ್ಗೆ ಬಹಳ ಖುಷಿ ಇದೆ. ಬರ್ಲಿಲ್ಲ ದುಡ್ಡು ಉಳಿತು. 5 ಗಂಟೆ ಕೇಳ್ತೀವಿ, 6-6:30, 7 ಗಂಟೆ ಒಳಗೆ ರಬ್ಬರ್ ಗಿಡ ಕಿತ್ಕೊಂಡ್ಬರ್ತೀವಿ, 11:30 to 12 ಹಾಲು ತಂದಾಕ್ತಿವಿ, ಆಮೇಲೆ ಸಾಯಂಕಾಲ ಮುಂದೆ ರಬ್ಬರ್ ಸೀಟ್ ಹೊಡ್ಕೊಂತೀವಿ. ನಾವು ಕೊಬ್ಬರಿ ಎಣ್ಣೆ, ರೈತರ ಅಕ್ಕಪಕ್ಕದ ರೈತರೆಲ್ಲ ಸಂಜೆ 5-6 ಗಂಟೆ ಹೊತ್ತಿ ಕೊಬ್ಬರಿ ಎಣ್ಣೆ ಮಾಡ್ಲಿಕ್ಕೆಲ್ಲ ತರ್ತಾರೆ. ಅವಾಗ ಅವ್ರದಷ್ಟೆಲ್ಲ ಮಾಡ್ಕೊಡ್ತೀವಿ 20 ರೂಪಾಯಿ kg ಆಗಿ, ಅದು ಆಗ್ತದೆ. ಮತ್ತೆ ಕಾರ್ ಪುಡಿ ಮಾಡ್ತೀವಿ, 25-50 kg ತನಕ ಅಕ್ಕಿ ಮಾಡ್ತಕ್ಕಂಥ ಮಿಷನ್ ಇಟ್ಕೊಂಡಿದ್ದೀನಿ. ಅದನ್ನು ರೈತರಿಗೆ

0: ಮಾಡ್ತಾರೆ. ಹೇಗೆಲ್ಲ ಅಂದ್ರೆ ದಿನಕ್ಕೆ 600 ರಿಂದ 800 ರೂಪಾಯಿ ಒಂದೊಂದು ದಿನದ್ದು ಅದರಲ್ಲೇ ಸಿಗ್ತದೆ ನಮಗೆ. 600 800 ಅಲ್ದರೆ ಒಂದು 600 ರೂಪಾಯಿ ಸಿಕ್ಕರು ಒಂದಿನ 1000 ಆಗ್ತದೆ, ಒಂದಿನ 300 ಆಗ್ತದೆ. ಮಿನಿಮಮ್ 500 ರಿಂದ 600 ರೂಪಾಯಿ ಪ್ರತಿ ದಿನದ ಒಂದು ಇದಾಗ್ತದೆ. ಅಂದ್ರೆ ಕರೆಂಟ್ ಚಾರ್ಜ್ ಒಂದು 100 ರೂಪಾಯಿ ಹೋದ್ರೆ 300 400 ರೂಪಾಯಿ ನಮ್ಮ ನೆಟ್ ಉಳಿತದೆ. ಹೀಗಾಗಿ ರೈತರು ಒಂದೇ ಬೆಳೆ ನಂಬಿಲ್ದನೆ ಎಲ್ಲಾ ಬೆಳೆಯನ್ನು ಇಟ್ಕೊಂಡು ಅದ್ರ ಜೊತೆಗೆ ಖಾಲಿ ಕಟ್ಪಟ್ಟಿ ಎಲ್ಲೋ ಹೋಗಿ ಮೋರಿ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆದು ಬರುವಂತ ಇದರಲ್ಲಿ ಅದಾಗಬಾರದು ಅಂತ ಹೇಳಿ ನಮಗಿರ್ಬೋದು ನಮ್ಮ ಮಕ್ಕಳಿಗಿರ್ಬೋದು ಆ ಬುದ್ಧಿಯನ್ನು ಕಲಿಸಿದೇವಿ. ಮತ್ತೆ ಒಳ್ಳೆ ಕೆಲಸ ನಮ್ ನಮ್ದನ್ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಈಗ ಸಾವಯವ ಕೃಷಿಯಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಒಂದು 50 ಕೆಜಿ ಮಣ್ಣು, ಒಂದು 25 ಕೆಜಿ ಕೋಳಿ ಗೊಬ್ಬರ, 25 ಕೆಜಿ ಕುರಿ ಗೊಬ್ಬರ, ಒಂದು 3 ಪ್ಯಾಕೆಟ್ ಉಪ್ಪು ಇವನ್ನ ಮಿಕ್ಸ್ ಮಾಡಿ ಎರಡೆಲ್ಲ 3 ಟೈಮ್ ಹಾಕಿ ಚೆನ್ನಾಗಿ ಕಲಿಸಿಟ್ಬಿಟ್ಟು ನೀವು ಗೊಬ್ಬರ ಹಾಕಿದ್ರೆ ಅದೇ ಗೊಬ್ಬರ. ನಾನು ಈ 3 ವರ್ಷ ಆಯ್ತು ಯಾವುದೇ ಒಂದು ಫರ್ಟಿಲೈಸರ್ ಅನ್ನು ಖರೀದಿ ಮಾಡಲಿಲ್ಲ, ಪೂರ್ತಿ ನಾವು ಮಾಡಿದ್ದೇವೆ ಕೃಷಿನೇ. ಆಮೇಲೆ ನಮ್ದು ಈ ಕೊಬ್ಬರಿ ಹಿಂಡಿ ಸೆಕೆಂಡ್ಸ್ ಎಲ್ಲ ಇರ್ತದೆ, ರೈತರು ಯಾರು ಒಯ್ಯಲ್ಲ ಅದನ್ನ, ಅದನ್ನು ಸಮೇತ ರಾಕ್ ಪಾಸ್ಪೆಟ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದ್ರೆ ಬೆಳೆಗೂ ಹಾಕ್ತೀವಿ, ನಮಗೆ ತುಂಬಾ ಬೆಳೆ ಇದೆ. ಹೀಗಾಗಿ ಈಗ ಇನ್ನೂ ಅತಿ ಹೆಚ್ಚು ಅಂದ್ರೆ ಈಗ ಏನಪ್ಪ ನಮ್ಮ ಅದು ಯಾವುದೇ ರೀತಿ ಅಫೆಕ್ಟ್ ಅನ್ನು ಮಾಡಲ್ಲ. ಈಗ ಮಳೆ ಕಮ್ಮಿ ಇದ್ರು ಸಮೇತ ಇದ್ರು ಏನು ತೊಂದರೆ ಇಲ್ಲ ಬರ್ತದೆ. ನಮ್ದು ದಿನ ಒಂದು 25 ಕೆಜಿ ಲೆಕ್ಕ ರಬ್ಬರ್ ಆಗ್ತದೆ, ನಮ್ಗೆ ಸಾಕಾಗ್ತದೆ. ಈಗ 180 190 ರೂಪಾಯಿ ಕೆಜಿ ಇದೆ, ಮೊದಲ ರೇಟ್ ಕಡಿಮೆ ಇತ್ತು, ಈಗೆಲ್ಲ ಒಳ್ಳೆ ಉತ್ತಮ ರೇಟ್ ಇದೆ, ಸಾಕಾಗ್ತದೆ, ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಅನ್ನೋ ತಪ್ಪಾಗ್ಲಿಕ್ಕಿಲ್ಲ.
1: ಈ ತಾಳೆ ಬೆಳೆನ ನಾವು ಕಂಡುಕೊಂಡಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವೊಂದು ಸಮಯ ಅಂತಂದ್ರೆ ತಪ್ಪು ಅರ್ಥನೋ ಏನೋ ಗೊತ್ತಿಲ್ಲ, ನೀರ್ ಜಾಸ್ತಿ ಬೇಕಾಯ್ತದೆ ಅಂತ ಹೇಳಿ ಕಿತ್ತಾಕ್ ಬಿಟ್ಟಿದ್ರು. 10-15 ವರ್ಷದ ಹಿಂದಿನ ಮಾತು ಇದು. ನಾನು ಅಂತಂದ್ರೆ ಆ ಸಮಯದಲ್ಲಿ ಇಲ್ಲಿ ಶಿವಮೊಗ್ಗ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಾವು ಕೂಡ ನಮ್ಗೆ ಗ್ರಾಮೀಣ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ. ಅಂದ್ರೆ ಅವಾಗ ಕಾಲೇಜ್ ಮಾತ್ರ ಇತ್ತು. ಸೊ ಆ ಸಮಯದಲ್ಲಿ ರೈತರು ಅದನ್ನ ಜಾಸ್ತಿ ನೀರು ಕೇಳ್ತದೆ ಅಥವಾ ಇದೇನೋ ಯಾವ ತಪ್ಪು ಕಲ್ಪನೆಯೋ ಅದು ಏನೋ ಗೊತ್ತಿಲ್ಲ, ಅದನ್ನ ಸಂಪೂರ್ಣ ತೆಗೆದಾಕ್ ಬಿಟ್ಟಿದ್ರು, ತಾಳೆ ಬೆಳೆನೆ ತೆಗೆದಾಕ್ ಬಿಟ್ಟಿದ್ರು. ಅಂತದ್ರಲ್ಲಿ ತಾವು ಈ ಒಂದು ಬೆಳೆಯಲ್ಲಿ ಸಫಲತೆನ ಕಂಡಿದ್ದೀರಾ, ಏನಿದ್ರ ಒಂದು ಗುಟ್ಟು ಅಂತ ಹೇಳ್ತೀರಾ?
0: ಸರ್, ಅದು ತಾಳೆ ಬೆಳೆ ಅನ್ನೋದು ಸೊರಬ ತಾಲೂಕಿಗೆ ಇರ್ಲಿಲ್ಲ, ಅಂದ್ರೆ ಕೊಡ್ಲಿಕ್ಕೆ ತಯಾರಾಗ್ಲಿಲ್ಲ. ಆದ್ರೂ ನಾನು ಶಿವಮೊಗ್ಗ ಈ ತಾಳೆ ಬೆಳೆಗಾರರ ಒಂದು ಆಫೀಸ್ ನಲ್ಲಿ ಕೂತ್ಕೊಂಡು ನಮ್ ಭಾಗಕ್ಕೆ ತಾಳೆ ಕೊಡಿ, ತಾಳೆ ನಾವು ಹಾಕ್ತೀವಿ, ನಮ್ ಭಾಗದಲ್ಲಿ ಮಳೆ ಜಾಸ್ತಿ ಇರ್ತದೆ ಅಂತ ಹೇಳಿ ಬಹಳಷ್ಟು ಹೇಳಿದೆ ಅವ್ರಿಗೆ. ಆದ್ರೂ ಅವರು ಏ ಇಲ್ರಿ ಹಂಗಲ್ಲಿ ಬರಲ್ಲ ಅಂತ ಇದ್ರು. ಆ ಬಂದೇ ಬರ್ತದೆ ಅಂತೇಳಿ ಈ ಭಾಗದಲ್ಲಿ ತಾಳೆಯನ್ನ ಫಸ್ಟ್ ಯಶಸ್ವಿಯಾಗಿ ತಗೊಂಡ್ ಬಂದವನು ನಾನು. ಈ ಭಾಗದಿಂದ ಬಹಳಷ್ಟು ಜನ ರೈತರನ್ನೆಲ್ಲ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗ್ಬಿಟ್ಟು ಹೊನ್ನಾಳಿ ಚನ್ನಗಿರಿ ಅಲ್ಲಿ ತನಕ ಹೋಗಿ ತಾಳೆ ಬೆಳೆಗಾರನ್ನೆಲ್ಲ ಸಂಪರ್ಕಿಸಿ ಶಿವಮೊಗ್ಗದಲ್ಲಿ ಬಿಬಿಒಪಿ ಅದು ಫ್ಯಾಕ್ಟ್ರಿ, ಅಲ್ಲಿಗೆ ಎಲ್ಲ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ನಮ್ ಭಾಗಕ್ಕೆ ಕೊಡಿ ಅಂದ್ಮೇಲೆ ಸುಮಾರಷ್ಟು ಜನರಿಗೆ ಕೊಟ್ರು. ಅಲ್ಲಿಲ್ಲೆಲ್ಲ ಹಾಗೂ ಈಗ ಎಲ್ಲ ತಾಳೆ ಇದೆ, ಅಕ್ಕಪಕ್ಕ ಲಾರಿ ಬರ್ತದೆ, ಜನಗಳೆಲ್ಲ ನೋಡಿದ್ದಾರೆ. ಒಂದೊಂದು 60-70 ಕೆಜಿ ಬರ್ತದೆ ಒಂದೊಂದು ಇದು ಒಂದು ಗಿಡಕ್ಕೆ. ಅದು ಒಳ್ಳೆ ಬೆಳೆ ಅಂತ. ಅದು ಕೆಲವರಿಗೆ ಅದು ಬೆಳೆ ನೀರ್ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ ನಮ್ಮ ಮಲೆನಾಡಿನಲ್ಲಿ. ವಾರಕ್ಕೆ ಒಂದು ನೀರ್ ಸಿಕ್ಕರೆ ಸಾಕು, ಒಂದು ಬಟ್ಲ್ ತುಂಬಿರ್ ಸಾಕು, ಇಲ್ಲ ಚೆನ್ನ ಮೈಕ್ರೋಜೆಟ್ ಅಡಿಕೆ ಕೊಡುವುದಕ್ಕಿಂತ ನೀರ್ ಕಡಿಮೆ ಸಾಕು. ಹೌದು, ಅಡಿಕೆಗೆ ಒಂದು 4 ದಿನಕ್ಕೊಂದು ನೀರ್ ಕೊಡ್ಲಿಲ್ಲ ಅಂದ್ರೆ ಅಡಿಕೆ ಮೀಳಿ ಉದುರಿ ಹೋಗ್ತದೆ. ಇದರಲ್ಲಿ ಆ ತರ ಪರಿಸ್ಥಿತಿ ಏನು ಆಗಲ್ಲ. ನಾ ಹೇಳೋದು ಒಂದು ತಿಂಗಳಿಗೆ 4 ನೀರ್ ಕೊಟ್ರು ಸಾಕು ಇದಕ್ಕೆ. ಹೌದೌದು, ಅಡಿಕೆ ಹಾಗಲ್ಲ, 15 ದಿನ ದಿನಬಿಡ್ತಿ ತಿನ್ಕೊಂಡ್ರೆ ನೀರ್ ಬೇಕು, ಬಿಸಿಲು ದಿನ ಜಾಸ್ತಿ ಬಂದಂಗೆ. ಇದು ಏನು ಇಲ್ವ, ಆದ್ರೆ ಏನು ಜನಗಳು ಕಡಿಯೋದೇ ಆಗ ಅಂತ ಕಡಿಲಿಕ್ಕೂ ಸಮೇತ ಅದಕ್ಕೆ ಒಂದು ಟೀಮ್ ಸಮೇತ ಮಾಡಿದ್ವಿ ನಾವು ಅಲ್ಲಿಂದಾನೆ. ಈಗ ಅವರು ಬಂದು ಕಟಿಂಗ್ ಮಾಡಿ ಹಾಕಿ ಹೋಗ್ಬಿಡ್ತಾರೆ, ಅವ್ರ ಕ್ವಿಂಟಲ್ ಹಾಕಿದ್ರೆ ಅವ್ರು ದುಡ್ಡು ತಗೋತಾರೆ. ಈ ಭಾಗದಲ್ಲಿ ಕಡಿಯೋದ್ ಕಷ್ಟ ಅನ್ನೋದೊಂದು ಜನರ ಅಭಿಪ್ರಾಯ ಇತ್ತು. ಇಲ್ಲೇ ಪಕ್ಕದಲ್ಲೆಲ್ಲ ನಮ್ಮ ಇದಾವೆ ದೇಸಾಯಿ ಗೌಡ್ರು ಅಂತ ಇದಾರೆ, ಅವರೆಲ್ಲ ಒಳ್ಳೊಳ್ಳೆ ತಾಳೆ ಇದೆ. ಅವ್ರ ಮಕ್ಕಳೆಲ್ಲ ಆಫೀಸ್ ಎಲ್ಲ ಹೊರಗಡೆ ವರ್ಕ್ ಮಾಡ್ತಾರೆ, ಯಜಮಾನ್ರು ಒಬ್ಬರೇ ಇರೋದು. ಅವ್ರೇನಂತಾರೆ ನಮಗೆ ಎಲ್ಲಾ ಬೆಳೆಕ್ಕಿಂತ ಪಾಮೇ ಬೆಸ್ಟು ಅಂದ್ರೆ ಪಾಮ್ನಲ್ಲಿ ವಾರಕ್ಕೊಂದು ಬರ್ತಾರೆ, ಅವ್ರು ಬರ್ತಾರೆ ಕಡ್ಕೊಂತಾರೆ ಹೋಗ್ತಾರೆ, ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಅದರಂತ ಒಳ್ಳೆ ಬೆಳೆ ಇನ್ಯಾವುದೂ ಅಲ್ಲ ಅಡಿಕೆ. ಅದು ಕೊದ್ಕೊಂಡು ಹೋಗ್ತಾರೆ ಜನಗಳು, ಅದು ಕಾಯ್ಬೇಕು, ನೀರ್ ಕೊಡ್ಬೇಕು, ಅಡಿಕೆ ಸುಲಿಲಿಕ್ ಸಮೇತ ಅಷ್ಟು ಕಷ್ಟ ಇದೆ.
1: ಸಂಸ್ಕರಣೆ
0: ಮಾಡ್ತಕ್ಕಂಥದ್ದು ಈ ಹಿಂದೆ ಎಲ್ಲ ಅಡಿಕೆಯನ್ನ 2 ಅಡಿಕೆ ಇದ್ರು ಕಾಯ್ಬೇಕಾಗಿತ್ತು ಮನೆಯಲ್ಲಿ ಕುತ್ಕೊಂಡು. ಈಗೇನಿಲ್ಲ, ಎಲ್ಲೋ ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ಅಡಿಕೆ ಹಾಕಿ ಅವ್ರು ಸುಲಿದು ಎಷ್ಟು ಕೊಡ್ತಾರೆ ಅಷ್ಟು ತಗೊಂಡ್ ಬಂದು ನಾವು ಬರುವ ಕಾಲ ಈಗ ಬಂದಿದೆ. ಅವಾಗೆಲ್ಲ ಮನೆ ಬಾಗಿಲಲ್ಲ ಅಡಿಕೆ ಸುಲಿಸ್ತಾ ಇದ್ವಿ, ಅದೆಲ್ಲ ಹೋಯ್ತು. ಈಗ ಇನ್ನೊಂದು ದಿನಕ್ಕೆ ಇವ್ರು ಅಡಿಕೆ ಹಾಕಿ

0: ಬಂದ್ರೆ ಅಡಿಕೆ ತೊರ್ತಾರ ಅನ್ನೋದು ಕಾಯಂ ಇಲ್ಲ. ಅಡಿಕೆ ಮನೆಗೆ ಅವ್ರು ಕೊಟ್ಟಷ್ಟು ತಗೋಬರುವಂತದ್ದು. ಯಾರೋ ದೊಡ್ಡರಾಗ್ತಾ ಇದ್ದಾರೆ ಇದರಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಅಡಿಕೆ ಅಡಿಕೆ ಅಂದ್ರೆ ಅಡಿಕೆ ಅಲ್ಲಿ ಬಂದಿದೆ. ಈಗ ಇನ್ನು ಸ್ವಲ್ಪ ದಿನಗಳಲ್ಲಿ ಇನ್ನು 4-5 ವರ್ಷದೊಳಗೆ ಅಡಿಕೆ ತೋಟಗಾರರು ನೆಲ ಹತ್ತಲಿಕ್ಕೇನು ಕಮ್ಮಿ ಇಲ್ಲ. ಇತರೆ ಬೆಳೆಗಳನ್ನ ಸಮೇತ ಇಟ್ಕೊಂಡ್ರೆ ಅವ್ರು ಭೂಮಿ ಇಟ್ಕೊಂತಾರೆ. ಮಾರಿದ್ರೆ ಭೂಮಿ ದುಡ್ಡು ಸಿಗ್ತದೆ, ಆದ್ರೆ ಸೆಕೆಂಡ್ ನಮಗೆ ಬೇಕಾದ ಭೂಮಿ ಬೇಕು ಅಂದ್ರೆ ನಮಗೆ ಸಿಗಲ್ಲ. ಈ ಆ ಪರಿಸ್ಥಿತಿ ಜನಗಳಿಗೆ ಅಷ್ಟು ದೊಡ್ಡ ಹಿಂಸೆ ಆಗಿದೆ. 1 ಎಕರೆ ಭತ್ತದ ಗದ್ದೆ ಮಾಡಿ ಸಮೇತ ನಾವು ಭತ್ತ ತರೋದು ಅಷ್ಟು ಕಷ್ಟ ಆಗಿದೆ ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ರೈತರು ಎಲ್ಲರೂ ಗದ್ದೆ ಬಿಟ್ಬಿಟ್ರು. ಹೋದ ವರ್ಷ ಭತ್ತದ ರೇಟ್ ಚೆನ್ನಾಗಿತ್ತು, ಈ ಸರಿ ಭತ್ತದ ರೇಟ್ ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ ಎಲ್ಲ ರೇಷನ್ ಅಕ್ಕಿ ಎಲ್ಲ ಕೊಡೋದ್ರಿಂದ ಅವರು ರೇಷನ್ ಅಕ್ಕಿ ಪಾಲಿಶ್ ಅಕ್ಕಿ ಅದೇ ರೇಷನ್ ಅಕ್ಕಿನ ಪಾಲಿಶ್ ಮಾಡಿ ಬರ್ತದೆ ಚೀಲ ತುಂಬಿ. ಎಷ್ಟೋ ಮಟ್ಟಕ್ಕೆ ಬಂದಿದೆ ನಾವು ಬೆಳೆದು ಭತ್ತಕ್ಕೆ ಬೆಲೆ ಇಲ್ಲ ಅಂತ ಬೇಸಾಯನೇ ಬಿಟ್ರು. ಮನೆಯಲ್ಲಿ ದನಕರುಗಳನ್ನು ಕಟ್ಟದೇ ಬಿಟ್ಬಿಟ್ರು. ಮೊದಲೇ ಒಬ್ಬೊಬ್ಬರ ಮನೆಯಲ್ಲಿ 2-3 ರಾಸುಗಳು ಹಿಂಡ್ತಾ ಇದ್ವು. ಈಗ ಆ ರಾಸುಗಳು ಸಮೇತ ಇಲ್ಲ. ಅದು ಕೆಲಸ ಮಾಡ್ಲಿಕ್ಕೆ ಸಗಣಿ ತೆಗಿಲಿಕ್ಕೆ ಅಂದ್ರೆ ಕೆಲಸಗಾರರು ಒಂದು ದಿನಕ್ಕೆ ಅವನಿಗೆ 500-600 ರೂಪಾಯಿ ಪಗಾರ ಕೊಡ್ಬೇಕು. 500-600 ರೂಪಾಯಿ ಪಗಾರ ಕೊಟ್ಟು ಈ ದನಿಗೆ ಹುಲ್ಲು 25 ರೂಪಾಯಿ ಒಂದು ಪೆಂಡ್ ಹುಲ್ಲು ಅಂತ ದಿನಕ್ಕೆ 4 ಪೆಂಡ್ ಹುಲ್ಲು ಬೇಕು, ಅದಕ್ಕೆ ಒಂದು 100 ರೂಪಾಯಿ ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆ 1 ಲೀಟರ್ ಹಾಲು ತಗೊಂಡ್ರೆ 100 ರೂಪಾಯಿ ಕೊಟ್ಟು ಹಾಲು ತಗೊಂಡ್ರು ಮನೆ ಮಂದಿಗೆ ಸಾಕಾಗ್ತತಿ, ದನ ಯಾಕೆ ಕಟ್ಟಬೇಕು ಅಂತ ಅವರು ಬಿಟ್ಬಿಟ್ರು. ಹಳ್ಳಿಗಳಲ್ಲಿ ಸಮೇತ ದನಗಳು ಬೆಳವಣಿಗೆ ಎಷ್ಟು ಮನೆಯಲ್ಲಿ ಮಾತ್ರ ರಾಸುಗಳೇ ಇಲ್ಲ, ಎಲ್ಲ ಕೊಟ್ಬಿಟ್ರು. ಈಗೆಲ್ಲರೂ ಕೆಲಸ ಎಲ್ಲರೂ ಬಂದಾಗ್ತಾ ಬಂದಾಗ್ತಾ ಹೋದ್ರೆ ಮುಂದೊಂದು ದಿನದಲ್ಲಿ ಏನಾಗ್ಬಹುದು, ಈಗ ಯಾವ ಹಾಲಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಮೊದ್ಲೇ ಆರೋಗ್ಯವಂತರಾಗಿದ್ರು, ಈಗೆಲ್ಲ ಮನೆ ಮಂದಿ ಎಲ್ಲ ಅನಾರೋಗ್ಯವಂತರಾಗಿ ಇದಾರೆ. ನಾನು ನೋಡ್ತಾ ಇದ್ದಾಗೆ ಒಬ್ರಿಗೆ ಕಾಲಿಲ್ಲ ಅಂತ, ಒಬ್ರಿಗೆ ಕೈ ಇಲ್ಲ ಅಂತಾರೆ. ಹೀಗೆ ನಾವು ಎದ್ದು ಬೆಳಗಾಗಿ ಎದ್ದು ನಮ್ದೊಂದು ವ್ಯಾಯಾಮ ಇದ್ದಾಗ ನಮ್ಮ ಮನೆಯಲ್ಲಿ ನಾವು ಬೆಳೆದ ಭತ್ತ ನಾವು ಬೆಳೆದ ವಸ್ತುಗಳನ್ನ ನಾವು ತಿನ್ಕಂತ ಇದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಈ ವಿಚಾರದಲ್ಲಿ ಇಷ್ಟಪಡ್ತೀನಿ.
1: ಈಗ ಇದ್ರ ಒಳಸುರಿಗಳಿಗೆ ಬಂದ್ರೆ ತಮ್ಮ ಒಂದು ತೋಟದ ನಿರ್ವಹಣೆಗೆ ಬರ್ತಾ ಹೇಳ್ತಾ ಇದ್ರಿ, ಈಗ 3-4 ವರ್ಷದಿಂದ ಸಾವಯವ ಒಂದು ಕ್ರಮನೇ ಅನುಸರಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಏನೇನು ಒಂದು ಒಳಸುರಿಗಳನ್ನ ತಾವು ತಮ್ಮ ಜಮೀನಲ್ಲಿ ತಯಾರಿಸ್ಕೊಂಡ್ ಬಿಟ್ಟು ಉಪಯೋಗಿಸ್ತಾ ಇದ್ದೀರಾ ಸರ್?
2: ಗೊಬ್ಬರ ಆಗಿರ್ಲಿ, ಫರ್ಟಿಲೈಸರ್ ಅಂತ ಹೇಳ್ತೀವಿ, ಆಮೇಲೆ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಅಂತ ನಾವೇನು ಕೀಟನಾಶಕ ಸಾವಯವ ರೂಪದಲ್ಲಿ ಕೀಟನಾಶಕ ಆಗಿರ್ಲಿ ರೋಗನಾಶಕ ಆಗಿರ್ಲಿ ಇಲ್ಲ ಗೊಬ್ಬರ ಆಗಿರ್ಲಿ
0: ಅದು ಹೇಳಿದ್ನಲ್ಲ, ನಾವು ಇರ್ತಕ್ಕಂಥದ್ದು ಈ ಸಾವಯವ ಗೊಬ್ಬರಗಳಿಂದ ಮೊದಲು ನಾಟಿ ಮಾಡುವ ಪೂರ್ವದಲ್ಲಿ ಈಗ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಇರ್ಬೋದು, ಮತ್ತೆ ಮಣ್ಣು ಮೂರನೇ ಮಿಕ್ಸ್ ಮಾಡಿಬಿಟ್ಟು ಭೂಮಿಯೊಳಗೆ ಅದನ್ನ ಸೇರಿಸ್ಕೊಂಡು ನಮ್ಮಲ್ಲಿ ಏನಾಗಿದೆ ಸೆಕೆಂಡ್ ಕೊಬ್ಬರಿ ಯಾರು ಹಿಂಡಿ ಯಾರು ಒಯ್ಯಲ್ಲ, ಆಮೇಲೆ ನಮ್ದು ಅಕ್ಕಿ ಮಾಡ್ತೀವಿ ಅದನ್ನ ಸಣ್ಣ ಮಿಚ್ಚು ಮತ್ತು ಸಣ್ಣ ಪೌಡರ್ ಆಗಿರ್ತದೆ ಅದನ್ನ ಅದನ್ನ ಮಿಕ್ಸ್ ಮಾಡ್ತೀವಿ ಅದನ್ನು ಒಯ್ಯಲ್ಲ. ಆಮೇಲೆ ಸ್ವಲ್ಪ ರಾಕ್ ಫಾಸ್ಫೇಟ್ ಅದೇನು ಫರ್ಟಿಲೈಸರ್ ಏನಲ್ಲ ಅದೊಂದು ರಾಕ್ ಪುಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗದ್ದೆ ನಾಟಿ ಮಾಡುವ ಪೂರ್ವದಲ್ಲಿ ನಾನು ಗದ್ದೆ ಬೀರ್ಕೊಂಡು ನಾಟಿ ಮಾಡ್ತಾ ಬರ್ತೀನಿ. ಸೆಕೆಂಡ್ರಿ ಯಾವ ಗೊಬ್ಬರನೂ ಹಾಕಲ್ಲ. 2 ವರ್ಷದಿಂದ ಬಹಳ ಉತ್ತಮವಾಗಿ ಬೆಳೆ ಬರ್ತಾ ಇದೆ, ಬಹಳ ಚೆನ್ನಾಗಿ ಬರ್ತಾ ಇದೆ. ನಾವು ಫರ್ಟಿಲೈಸರ್ ಕೊರಿದೇನೇ ಮಾಡ್ಲಿಲ್ಲ. ಹೇಳ್ಬೇಕಾದ್ರೆ ಈ ರಬ್ಬರಿಗೆ ಮಾತ್ರ ಒಂದು 2 ಚೀಲ ಯೂರಿಯಾ, 2 ಚೀಲ ರಾಕ್ ಫಾಸ್ಫೇಟ್, 1 ಚೀಲ ಪೊಟ್ಯಾಶ್ ರಬ್ಬರಿ ಮಾತ್ರ ಯೂಸ್. ಬೇರೆ ಇತರೆ ಬೆಳೆಗೆ ಯಾವ್ದಕ್ಕೂ ಊಟ ಮಾಡ್ತಕ್ಕಂತ ಭತ್ತ ಇರ್ಬೋದು ಇತರೆ ಅಡಿಕೆ ತೋಟಗಳಿಗಿರ್ಬೋದು ಯಾವ್ದನ್ನು ನಾವು ಆ ಫರ್ಟಿಲೈಸರ್ ಬಳಸ್ತಾನೆ ಇಲ್ಲ. ಈ ಸರಿ ಅಡಿಕೆ ತೋಟದಲ್ಲಿ ಉತ್ತಮವಾದ ಹಿಂಗಾರ ಇದೆ, 2-3 ಹಿಂಗಾರೆಲ್ಲ ಚೆನ್ನಾಗಿ ಬಂದಿದೆ ಈ ಸರಿ. ನಾವು ಮತ್ತೆ ಮನೆ ಗೊಬ್ಬರನು ಹೆಚ್ಚು ಬಳಕೆ ಮಾಡಿಲ್ಲ. ನಮಗೆ ಇರೋ ಒಂದು 3 ದನ ಇದಾವೆ, ಆ ಗೊಬ್ಬರದಲ್ಲಿ ಸ್ವಲ್ಪ ಬಂದಷ್ಟು ಎಷ್ಟಕ್ಕೆ ಬರ್ತದೆ ಅಷ್ಟಕ್ಕೆ ಹಾಕ್ತೀವಿ. ಅದು ನಮಗೆ ಈಗ ಸಾವಯವ ಅಂದ್ರೆ ಇದೆ 50 ಕೆಜಿ ಮಣ್ಣಿಗೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 8 ದಿನ ಇಟ್ಬಿಟ್ಟು ಅದಕ್ಕೊಂದು 5 ಲೀಟರ್ ಉಚ್ಚಿ ವಾತನೂ ಹಾಕ್ಬೋದು. ಮತ್ತೆ ಒಂದು 3 ಪ್ಯಾಕೆಟ್ ಉಪ್ಪನ್ನು ಹಾಕಿ ಕಲಿಸ್ಬಿಟ್ರೆ ನೀವು ಹಾಕಿಟ್ಟಿರ್ತಕ್ಕಂಥ ಚೀಲ 15 ದಿವಸದೊಳಗೆ ಹರಿದು ಹೋಗ್ತದೆ, ಪ್ಲಾಸ್ಟಿಕ್ ಚೀಲ ಹರಿದು ಹೋಗ್ತದೆ, ಅಷ್ಟು ಪವರ್ ಇರ್ತದೆ. ಮತ್ತೆ ಅದು ಯಾವ ಬೆಳೆಗೆ ಅನ್ಯಾಯ ಮಾಡಲ್ಲ, ಅದನ್ನ ಒಳ್ಳೆ ಕೃಷಿ ಇದೆ. ನಾನು ಈ KVKಯಲ್ಲಿ 10-6 ಜನ ರೈತರು ಬಂದಾಗ ಅದ್ರ ಬಗ್ಗೆ ಈ ವಿಚಾರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಈ ತರ ಮಾಡಿ ನೀವು ಮಾಡಿ ನೋಡಿ ನನಗೆ ಫೋನ್ ಮಾಡಿ ಹೇಳ್ರಿ ಅಂತ. ಈ ಕೆಲವರೆಲ್ಲ ನಾವು ಮಾಡ್ತಾ ಇದ್ದೀವಿ, ನೀವು ಹೇಳಿದ ಹಾಗೆ ಚೀಲಗಳು 15 ದಿವಸದೊಳಗೆ ಚೀಲಗಳು ಹೊರಗೆ ಹೋಗ್ತದೆ, ಅಷ್ಟು ಫಾಸ್ಟ್ ಇರ್ತದೆ ಅಂತ. ಯೂರಿಯಾ ಗೊಬ್ಬರ ಚೀಲಗಳು ಹೇಗೆ ಲಡ್ಡಾಗಿ ಹರಿತಲ್ಲ ಆ ತರ ಇದಾಗ್ತದೆ ಅಂತ ಅಂದ್ರೆ, ಈ ಸರಿ ಎಲ್ಲ ಕೆಲವರೆಲ್ಲ ಬೆಳೆಗೆಲ್ಲ ಯೂಸ್ ಮಾಡಿಬಿಟ್ಟು ಅವರ ಅಭಿಪ್ರಾಯವನ್ನು ನನಗೆ ಹೇಳ್ರಿ ಅಂತ ಎಲ್ಲರಿಗೂ ಫೋನ್ ನಂಬರ್ ಕೊಟ್ಟಿದ್ದೀನಿ. ಕೆಲವರೆಲ್ಲ ತರಕಾರಿ ಗಿರ್ಕಾರಿಗೆಲ್ಲ ಮಾಡಿದಾರಂತೆ, ಬಹಳ ಚೆನ್ನಾಗಿ ಬಂದಿದೆ ಇದು.

0: ನಮ್ ಫರ್ಟಿಲೈಜರ್ಕಿಂತ ಇದು ಬೆಟರ್ ಅಂತಾನೆ ಹೇಳ್ತಾನೆ ಇದ್ದಾರೆ. ಆಗಾಗ ಆಗಾಗ ಫೋನ್ ಮಾಡ್ತಾ ಇರ್ತಾರೆ ನಮಗೆ.
1: ಈಗ ತಾವು ಈ ಒಂದು ಕಡಿದಾದ ಪ್ರದೇಶದಲ್ಲಿ ತೋಟ ಮಾಡ್ಕೊಂಡಿದ್ದೀರಾ, ಇದ್ರ ಜೊತೆಗೆ ಯಾವುದೇ ಒಂದು ಅಪೇಕ್ಷೆ ಪಡೆದೇನೆ ತಾವು ಸ್ವಂತ ಖರ್ಚಿನಿಂದ ಎಲ್ಲಾನು ಮೂಲಭೂತ ಸೌಲಭ್ಯ ಸ್ವಲ್ಪ ಬೇಕು ಅದನ್ನ ಮಾಡ್ಕೊಂಡಿದ್ದೀರಾ. ಹೆಚ್ಚಿನ ಒಂದು ಸೌಲಭ್ಯಕ್ಕೋಸ್ಕರ ಈಗ ನಮ್ಮ ರೈತರ ಮಕ್ಕಳು ಸ್ಕೂಲಿಗೆ ಹೋಗೋದಾದ್ರೆ ಉತ್ತಮ ದಾರಿ ಬೇಕು. ಈಗ ನೀವು ಕೃಷಿ ಉತ್ಪನ್ನಗಳನ್ನ ಸಾಗಿಸಬೇಕಾದ್ರೆ ಯಾವುದೇ ಒಂದು ಋತುಮಾನದಲ್ಲಿ ತೊಂದರೆ ಆಗದೆ ಇರೋ ಹಾಗೆ ಉತ್ತಮ ಒಂದು ರಸ್ತೆ ಬೇಕು. ಈ ಕುರಿತು ಏನು ನೀವು ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತೆ ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸರಿ, ಹೇಳ್ಬೇಕಾದ್ರೆ ಈ ನಮ್ದು ಈ ಕಡೆ ಎರಡು ಕಡೆಯಿಂದ ರೋಡ್ ಇದೆ, ಬಹಳಷ್ಟು ಜನಗಳೆಲ್ಲ ಓಡಾಡ್ತಾರೆ, ಜನಗಳು ಓಡಾಡ್ತಾರೋ ಅಂತ ನಾವು ರೋಡ್ ಓಡಾಡೋದ್ ಬಿಡಕ್ಕಾಗಲ್ಲ. ಈಗ ನಮಗೋಸ್ಕರವಾಗೂ ಬೇಕು, ಬೇರೆಯವರು ಓಡಾಡ್ಲಿ. ಆದ್ರೆ ಈಗ ಏನಾಗಿದೆ, ಒಂದು ಸರ್ಕಾರದವರೇ ಬಂದು ರೋಡ್ ಮಾಡ್ಕೊಡ್ಬೇಕು ಜನಗಳಿಗೆ. ಆ ಪರಿಸ್ಥಿತಿ ಬಂದಾರೆ, ಒಂದು ಕಲ್ಲು ಬಿರ್ಲಿ, ಒಂದು ಗುದ್ದು ಬಿರ್ಲಿ, ಯಾರು ಒಂದು ಗುದ್ದು ಮಣ್ಣು ಹಾಕಲ್ಲ, ಅದರಲ್ಲೇ ಓಡಾಡ್ತಾರೆ. ನಮ್ಗ ಆತರ ಅಲ್ಲ, ಎಲ್ಲರೂ ಓಡಾಡ್ಲಿ. ಎಲ್ಲರೂ ತಾವು ಸಾಮೂಹಿಕವಾಗಿ ಒಂದ್ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಕೆಲವು, ಈಗ ಟಾರ್ ರೋಡ್ಗಳು ಗೌರ್ಮೆಂಟ್ ರೋಡ್ ಇರ್ತಾವ ಅದ್ರಲ್ಲಿ ಹೋಗ್ತಾವೆ, ಒಳಗಡೆ ನಾವೆಲ್ಲ ಕಚ್ಚಾ ರೋಡ್ಗಳು ಮನೆಗೆ ಅವು ಮಾಡ್ಲಿ ಅಂತ ಇವು ಮಾಡ್ಲಿ, ಎಲ್ಲರೂ ಒಂದ್ ಸಾಮೂಹಿಕವಾಗಿ ರೋಡ್ ಮಾಡ್ಕೊಂಡ್ರೆ ಅವ್ರವ್ರು ಒಳ್ಳೆ ತಂದಲ್ಲಿ ಓಡಾಡಬಹುದು. ಈಗ ನಮ್ದೇ ಈಗ ಎರಡು ಕಡೆಗೂ ರೋಡ್ ಇದೆ, ಎರಡು ರೋಡಿಗೂ ನಾವೇ ನಮ್ದೇ ಆದಂತ ಖರ್ಚಿನಲ್ಲಿ ರೋಡ್ ಮಾಡ್ಕೊಳ್ತೇವೆ. ಮತ್ತೆ ಅದು ಅಲ್ಲದೆ ಹೊರಗಡೆಗೆ ನಾವೆಲ್ಲರೂ ಹೋದಾಗು ಸಮೇತ ಈ ತರ ನಮ್ಮ ಹತಾರಗಳಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ತೀವಿ, ಮಣ್ಣಿನ ಹಾಕಿ ಇದ್ ಮಾಡ್ಕೊಂಡು. ಆತರ ಎಲ್ಲರಿಗೂ ಒಂದು ಆತರ ಒಳ್ಳೆ ಮನೋಭಾವನೆ ಬಂದ್ರೆ, ಈ ನಮ್ಮ ಗಾಂಧೀಜಿಯವ್ರು ಹೇಳ್ದಂಗೆ ಇದು ನಮ್ದು ರಾಮರಾಜ್ಯ ಆಗ್ತಿತ್ತು, ಆದ್ರೆ ಇದು ರಾಮರಾಜ್ಯ ಈಗ ಸರ್ಕಾರದವ್ರು ಬಂದೇ ರೋಡ್ಗಳನ್ನ ಮಾಡ್ಕೊಡ್ಬೇಕು, ಒಂದ್ ಗುದ್ದು ಬಿದ್ರು ತೆಗಿಯಲ್ಲ, ಒಂದ್ ಕಲ್ಲಿದ್ರು ತೆಗಿಯಲ್ಲ, ಮಳೆಗಾಲದಲ್ಲಿ ನೀರು ಹೊರದೋಗಿ ದೊಡ್ಡ ಕೊರಕ್ಲೆ ಬಿದ್ದು ಹೋಗ್ತದೆ, ಅಂತಲ್ಲಿ ಸಮೇತ ಹೆಗಲ ಮೇಲೆ ಗುದ್ದಲಿ ಹಾಕಿ ಬಂದ್ರು ಆ ಮಾಡಲ್ಲ ಜನ, ಅದು ಆಗಬಾರ್ದು. ನಾವ್ ಯಾವ ತರ ನಮ್ಮ ಯೋಚನೆಗಳಿದಾವೆ, ನಮ್ಮ ಯೋಚನೆಯಲ್ಲಿ ಹತ್ತು ಜನರಿಗೂ ಅನುಕೂಲ ಆಗ್ತದೆ. ನಾವು ಒಬ್ರು ಮಾಡಿ ಯಾರೋ ಪುಣ್ಯಾತ್ಮ ಏನೋ ಒಂದ್ ಸ್ವಲ್ಪ ನೋಡಪ್ಪ ರೋಡ್ ಮಾಡಿದಾನೆ ಅಂತ ಹೇಳೋ ಮನೋಭಾವನೆ ಅವ್ರಿಗೆ ಬಂದೇ ಬರ್ತದೆ, ಯಾರು ಕೆಟ್ಟವ ಅಂತ ಹೇಳಲ್ಲ. ಹಾಗಾಗಿ ನಾವೆಲ್ಲರೂ ಅಂತವಕ್ಕೆಲ್ಲ ಒಂದು ಸಹಕಾರ ಕೊಟ್ಟು ಮಾಡ್ಕೊಂಡ್ರೆ ನಮ್ಗೆಲ್ಲರಿಗೂ ಒಂದು ಒಳ್ಳೇದಾಗ್ತದೆ. ಈಗ ಗೌರ್ಮೆಂಟೇ ಬಂದು ರೋಡ್ ಮಾಡಬೇಕು, ಗೌರ್ಮೆಂಟ್ ಅಧಿಕಾರಿಗಳೇ ಪಿಡಬ್ಲ್ಯೂಡಿರೇ ಬಂದು ರೋಡ್ ಮಾಡಬೇಕು ಅಂತ ಇರಬಾರ್ದು. ಒಂದು ಹತ್ತು ಜನರ ಸಹಕಾರದೊಳಗೆ ಒಂದು ನೀರು ಹರಿದು ರೋಡ್ ಹಾಳಾಗ್ತಾ ಇದ್ದೆ ಅವ್ನು ಸಮ ಮಾಡ್ಕೊಂಡಂತ ಎಲ್ಲ ಬೇಕು. ನಾವು ಅಂಥದ್ಕೆಲ್ಲ ಜನಗಳಿಗೆ ಹುರಿದುಂಬಿಸ್ತೀವಿ, ಮತ್ತೆ ಇಲ್ಲಿ ಒಂದು ದೇವಸ್ಥಾನಗಳನ್ನು ಸಮೇತ ಮಾಡ್ತಾ ಇದ್ದೀವಿ, ಹಳ್ಳಿ ಹಳ್ಳಿಗೆಲ್ಲ ಹೋಗ್ತಾ ಇದ್ದೀವಿ, ಹಳ್ಳಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರು. ಈ ಒಂದು ದುರ್ಗಮ್ಮ ಗುಡಿ ಅಂತ ಮಾಡ್ತಾ ಇದ್ದಾವೆ ಇಲ್ಲಿ, ಅದನ್ನ ನಮ್ಮನ್ನೇ ಒಂದು ಅಧ್ಯಕ್ಷರು ಅಂತ ಮಾಡಿದ್ದಾರೆ ನಮ್ಮಲ್ಲಿ. ಈಗ ಎಲ್ಲ ಓದೋದಲ್ಲೆಲ್ಲ 15,000 20,000 25,000 ಗಟ್ಟಲೆ ದಿನ ಸಾಯಂಕಾಲ ವಸೂಲು ಆಗ್ತಾ ಇದೆ, ಮಾಡ್ತಾ ಇದ್ದೀವಿ ಒಳ್ಳೆ ತಂದಲ್ಲಿ.
1: ಈಗ ತಮ್ಮ ಒಂದು ಅನುಭವದಲ್ಲಿ ಇಷ್ಟು ವರ್ಷ ಒಂದು 40-50 ವರ್ಷದ ತಾವು ಕೃಷಿ ಮಾಡ್ತಾ ಇದ್ದೀರಾ ಅಲ್ವಾ, ಈ ಒಂದು ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಒಂದು ಉಪಟಳ ಏನಾದ್ರು ತಮ್ಗೆ
0: ಇದಾವೆ? ಕಾಡು ಪ್ರಾಣಿಗಳೆಲ್ಲ ಇದಾವೆ ಇಲ್ಲಿ, ಹುಲಿ ಪಲಿ ಎಲ್ಲ ಈಗಾಗಲೇ ಸದ್ಯ ವಾರ 15 ದಿನದಿಂದ ಬಂದು ಇಲ್ಲಿ ಮೇಲೆಲ್ಲ ಉಳಿದೋಯ್ತು. ನಮ್ಗೇನು ಯಾವ್ದೇ ತೊಂದರೆ ಕೊಡ್ಲಿಲ್ಲ. ಮತ್ತೆ ಈ ನಾಯಿ ಕಿರ್ಬ ಅಂತಾರೆ ಅವಂತೂ ಜಾಸ್ತಿ ಇದಾವೆ ಇಲ್ಲಿ, ನಾಯಿಗಳನ್ನೇ ಎತ್ಕೊಂಡು ಹೋಗ್ಬಿಡ್ತಾವ
1: ನಾಯಿಗಳ ಕಪ್ಪು ಪಟ್ಟಿ,
0: ಕಪ್ಪು ಪಟ್ಟಿ ಇರ್ತದೆ, ಕಿವಿ ಆಗ್ಲೇ ಇರ್ತದೆ ಅದು. ಈ ಸುಮಾರು ಹಾವಿಗೆಲ್ಲ ಒಂದು ನಾಯಿ ಅಕ್ಕಪಕ್ಕ ಎಲ್ಲ ತಗೊಂಡು ಹೋಗಿದಾವೆ, ನಾವು ಸ್ವಲ್ಪ ಬೆಳಕೆಲ್ಲ ಇಟ್ಟು ಬಿಡ್ತೀವಿ. ನಮ್ಮೊಂದು ಅಲ್ಲಿ ನಾಯಿ ಹೋಗಿದಾವೆ, ಈ ನಮ್ದು ಒಂದು ನಾಯಿ ಮುಂದೆ ಅಟ್ಯಾಕ್ ಮಾಡ್ತೋ ಅದು ಹೆದರ್ಲಿಲ್ಲ, ಅದು ಅದ್ರ ಜೊತೆಗೆ ಹೋರಾಟ ಮಾಡಿ ಒಂದ್ 8 ದಿನ ಮನಕ್ತು ಆಮೇಲೆ ಹೇಳ್ತದ ಆತರ ಎಲ್ಲ ಇದ ಕಾಡು ಪ್ರಾಣಿ.
1: ಈ ಕುರಿತು ಅರಣ್ಯ ಇಲಾಖೆಯವ್ರು ಏನಾದ್ರೂ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಸರಿಪಡಿಸತಕ್ಕಂಥದ್ದು ಅಥವಾ ಈ ಬಗ್ಗೆ ಏನಾದ್ರೂ ಅವರು ಕ್ರಮ ತಗೊಳ್ತಾ ಇದಾರೆ ಸರ್?
0: ಮಾಡ್ತಾರೆ, ಇಲ್ಲಿ ನಮ್ಮ ಹರಿಷಿ ಭಾಗದಲ್ಲೆಲ್ಲ ಇದಾರೆ, ಇಲ್ಲಿ ಕಾಡ್ಕೊಂಡ್ಗಳು ಬರ್ತಾವೆ. ಇಲ್ಲಿ ನಮ್ಮ ಮನೆಯಲ್ಲೇ ಒಂದು ಒಂದು ಕಾಡ್ಕೊಂಡು ಇಲ್ಲಿ ಮೇಲ್ಗಡೆ 3 ದಿನ ಉಳಿತು, ಇಲ್ಲ ನೀರ್ ಕುಡಿತೈತಿ, ಇಲ್ಲೇ ಇರ್ತಿತ್ತು. ಅದು ಒಂಟಿ ಆಗ್ಬಿಟ್ಟಿತ್ತು, ಅದು ತನ್ನ ಗುಂಪನ್ನು ತಪ್ಪಿಸ್ಕೊಂಡ್ಬಂದು ಇಲ್ಲೇ ಇತ್ತು. ಆಮೇಲೆ ಈ ನಾಯಿ ಕಿರ್ಬ ಅಂತ ಇದಾವೆ, ಆಮೇಲೆ ಅದೇ ಚಿರತೆಗಳು ಇದಾವೆ, ಅವು ಒಂದತ್ರ ನಿಲ್ಲಲ್ಲ ಸರ್. ಅವು ಈ ಅಡವಿ ಬಾಳ ಇರೋದ್ರಿಂದ ಹಂಗೆ ಹೋಗ್ಬಿಡ್ತಾವೆ ಎಲ್ಲ, ಒಂದೆರಡು ದಿನ ಒಂದ್ ಬದಿ ಉಳಿದ್ರೆ ಉಳ್ಕೊಂಡು ಹೋಗ್ಬಿಟ್ರು. ಯಾಕಂದ್ರೆ ನಮ್ಮೆಲ್ಲ
1: ಈ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಜನರಿಗೆ ಯಾವ್ದೇ ತೊಂದರೆ ಪ್ರಾಣಾಪಾಯ
0: ಆ ತರದ ಯಾವ ತೊಂದರೆ ಕೊಟ್ಟಿಲ್ಲ, ಎಲ್ಲ ಜನಗಳಿಗೆ ಕಾಣಿಸಿಂತಾವೆ, ಆತರ ಯಾವ್ದೋ ಒಂದು ಇದಿಲ್ಲ, ತೊಂದರೆ ಕೊಟ್ಟಿಲ್ಲ.
1: ಇದ್ರ ಜೊತೆಗೆ ಬೆಳೆಗಳಿಗೆ ಹಾನಿ ಮಾಡತಕ್ಕಂಥದ್ದು
0: ಅವು ಹಂದಿ ಅಂತ ಇರ್ತಾವೆ, ಹಂದಿಗಳು ಅವನು ಸ್ವಲ್ಪ ಎಲ್ಲ ಆಗಿ ತೆಗೆದು ಬಿಡ್ತಾರಲ್ಲ. ಬೇರೆ ಬೇರೆ ಪ್ರಾಣಿಗಳು ಯಾವ್ದನ್ನು ಮುಟ್ಟಲ್ಲ, ಈ ಹಂದಿಗಳು
1: ಆನೆಗಳು
0: ಆನೆಗಳಿಲ್ಲ. ಒಂದ್ ಟೈಮ್ ಬಂದಿದ್ದು, ಹೋದ್ ಸಾರಿ ಏನೋ ಬಂದಿದ್ವಂತೆ, ಬಂದವ್ ನಿಲ್ಲಿಲ್ಲ, ಎಲ್ಲ ಹೊರಗಡೆ ಹೋದ್ವು, ಬಾಳೆ ಗಿಳೆ ಎಲ್ಲ ಲಾಸ್ ಮಾಡಿದ್ವಿ,

0: ಎಲ್ಲ ತಿಂದಿದ್ವು ಅಂತ. ಅಲ್ಲಿಂದ ಹಂಗೆ ತಿನ್ಕೊಂಡು ಬೇರೆ ಊರ್ ಕಡೆ ಪ್ರಯಾಣ ಬೆಳೆಸ್ಬಿಡ್ತಾವ. ಯಾವ್ದು ಇಲ್ಲಿ ನಿತ್ಯ ಇರಲ್ಲ.
1: ಅಂದ್ರೆ ಈಗ ಮಾನವನು ತನ್ನ ಒಂದು ದುರಾಶೆಯಿಂದ ಎಲ್ಲವೂ ನಮ್ಗೆ ಬೇಕು ಅನ್ನೋ ಒಂದು ಹಠದಿಂದ ಅವನು ಕೃಷಿ ಮಾಡ್ತಕ್ಕಂತ ಒಂದು ಸಮಯದಲ್ಲಿ ಅದಕ್ಕೂ ಪ್ರಾಣಿಗಳಿಗೂ ಸ್ವಲ್ಪ ಬಿಡೋಣ ಅಂತ ಒಂದು ಮನೋಭಾವ ಇಲ್ಲದೆ ಇರೋದಕ್ಕೋಸ್ಕರ ಈ ತರದ್ದು ಒಂದು ಪ್ರಾಣಿಗಳು ಜಮೀನುಗಳಿಗೆ ಬರ್ತಕ್ಕಂತ ಒಂದು ಸಂದರ್ಭ ನಾವು ಕಾಣ್ತಾ ಇದ್ದೀವಿ.
0: ಹೌದು, ಯಾಕಂದ್ರೆ ಈಗ ನಮಗೆ ಏನಿದ್ರು ಈ ಅಡವಿನೆಲ್ಲ ನಾಶ ಮಾಡಿ ಈ ಮನುಷ್ಯ ಆದವ ತನಗೆ ಬೇಕಾಗಿ ಬಳಸ್ಕೊಂಡ. ಈಗ ಪ್ರಾಣಿಗಳೆಲ್ಲ ಎಲ್ಲಿ ಹೋಗ್ಬೇಕಾಯ್ತು? ಅವೆಲ್ಲ ನಾಡಿಗೆ ಬಂದವು, ಅಡವಿಯಲ್ಲಿ ಇರೋದೆಲ್ಲ ನಾಡಿ ಊರು ಒಳಗೆಲ್ಲ ಬಂದವು. ಅದು ನಮ್ದೇ ತಪ್ಪು ಬಿಟ್ರೆ ಅವ್ರದ್ದ ಪ್ರಾಣಿಗಳದ್ದಲ್ಲ. ಈಗ ನಾ ಹೇಳೋದು ಈಗ ಆನೆಗಳಿರ್ಬೋದು ಅವೆಲ್ಲವೂ ಅವ್ರ ಅಡವಿನೇ ನಾವು ಚೌಕ್ ಮಾಡ್ಕೊಂಡ್ಬಂದಿದ್ದೀವಿ. ಈಗ ಹಾಗಾಗಿ ಅವು ಬರಂದು ಇಲ್ಲೆಲ್ಲ ಕ್ಲೀನ್ ಮಾಡ್ತಾವ. ಆದ್ರೆ ನಮ್ಮ ಭಾಗದಲ್ಲೇನು ಆ ತರ ಏನು ಮಾಡ್ಲಿಲ್ಲ, ಸ್ವಲ್ಪ ಸ್ವಲ್ಪ ಅಡವಿ ಎಲ್ಲ ಇದೆ. ಆದ್ರೆ ಕೆಲವು ಕಡೆ ಎಲ್ಲ ಆ ತರ ಮಾಡ್ತಾ ಇರೋದು ಮನುಷ್ಯನೇ ಅವಕ್ಕೆ ತೊಂದರೆ ಕೊಡ್ತಾ ಇರೋದ್ರಿಂದ ಅವು ಬಂದು ನಾಡಿಗೆ ಬಂದೇ ಬರ್ತಾವ ಪ್ರಾಣಿಗಳು.
1: ಒಟ್ಟಾರೆ ನಿಮ್ಮ ಒಂದು ಕೃಷಿಯೇತರ ಒಂದು ಚಟುವಟಿಕೆಗಳಲ್ಲಿ ನಿವ್ವಳ ಒಂದು ಖರ್ಚು ಹೋಗ್ಬಿಟ್ಟು ಲಾಭ ಅಂತ ಹೇಳ್ಬಹುದು, ಏನ್ ಹೇಳ್ತೀರಾ ಅದ್ರ ಬಗ್ಗೆ?
0: ನಮ್ಗೆ ರಬ್ಬರ್ ಗಿಬ್ಬರ್ ಎಲ್ಲ ಅದರಲ್ಲಿ 70% ಲಾಭನೇ. ಈಗ ಅಡಿಕೆಯಲ್ಲಿ 100,000 ರೂಪಾಯಿ ಅಡಿಕೆ ನಾವು ಮಾರಿದ್ರೆ ಒಂದು ಕ್ವಿಂಟಲ್ ಅಡಿಕೆ ಹೇಳ್ತೀನಿ, ಒಂದು ಕ್ವಿಂಟಲ್ ಇವತ್ತೊಂದು 35,000 ರೂಪಾಯಿ ನಾವು ಮಾರಿದ್ರೆ ಅದ್ರಲ್ಲಿ 15,000 ರೂಪಾಯಿ ಖರ್ಚಿಗೆ ಬೇಕು ಅವನಿಗೆ. ಆಳು ಕಾಳು ಕೂಲಿ ಮತ್ತೊಂದು ಮುಗಿದೊಂದು ಅವ್ನು ನೀರು ಬಿಟ್ಟಿದ್ದು ತೆಗೆದಿದ್ದು ಅಂತ. ರಬ್ಬರ್ ನಲ್ಲಿ ಏನೂ ಇಲ್ಲ, ಅದ್ರಲ್ಲಿ ನಮ್ಗೆ ಒಂದು ಆಸಿಡ್ ಅಷ್ಟೇ. ನಾವು ಸ್ವಂತ ಮಾಡೋದ್ರಿಂದ ನಮ್ಗೆಲ್ಲರೂ ನಮ್ಗೆ ಉಳಿತಾಯ, ಅದ್ರ ವೇಸ್ಟ್ ಸಮೇತ ನಮ್ಗೆ ಒಳ್ಳೆ ರೇಟ್ ಸಿಗ್ತದೆ. ಸಿವಿಲ್ ಪ್ರಾಡಕ್ಟ್ ಎಲ್ಲ ಮಾಡ್ಕೊಂತೀವಿ. ನಮ್ಮ ಮನೇನ ನಾನೇ ಕಟ್ಕೊಂಡಿದ್ದೇನೆ ಈ ಮನೇನ. ಒಬ್ಬ ಲೇಬರ್ಸ್ ತಗೊಂಡು ಒಬ್ಬ ಹೆಲ್ಪರ್ನ ಇಟ್ಕೊಂಡು ಈ ಮನೇನ ನಾನೇ, ಅದರಲ್ಲೆಲ್ಲ ಕಿಟಕಿಗಳು ಬಾಗಿಲು ಹೀಗೆ ಎಲ್ಲ ಇದು ಒಳ್ಳೆ ಇದರಲ್ಲ ನಾನು ಮಾಡ್ಕೊಂಡು ಹೋಗಿದ್ದೇನೆ. ನಮ್ಮ ಶಿವಮೊಗ್ಗ ಕೃಷಿ ಇಲಾಖೆಯಿಂದ ಬರ್ತಾರೆ, ನಮ್ಮ ಸೊರಬದಿಂದ ಬರ್ತಾರೆ. ನಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡವರು ನಮ್ಮ ಅಭಿಪ್ರಾಯನ ಅವ್ರು ಕೇಳ್ತಾರೆ. ಒಳ್ಳೆ ವಿಶ್ವಾಸದಲ್ಲೇ ನಾವು ಗ್ರಾಮ ಸೇವಕರಾದಲ್ಲಿ ಆಗಿದೆ ಈ ಭಾಗದ ರೈತರಿಗೆ ಅಂತ.
1: ಈಗ ತಮ್ಮ ಒಂದು ಅನುಭವದಲ್ಲಿ ಹೇಳುವುದಾದರೆ, ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಇರ್ತಕ್ಕಂತ ಒಂದು ಮಾರುಕಟ್ಟೆ ವ್ಯವಸ್ಥೆ, ಮಧ್ಯವರ್ತಿಗಳ ಒಂದು ಕಾಟ ಇರಬಾರದು. ಜೊತೆಗೆ ಈಗ ಇಲ್ಲಿ ನಮ್ಗೆ ಈಗ ಸಪೋಸ್ ನೀವು ಇವತ್ತು ಕಟಾವು ಮಾಡಿರ್ತೀರಾ, ಏನೋ ಮಳೆನೋ ಆಕಸ್ಮಿಕವಾಗಿ ಮಳೆ ಹಿಡ್ಕೊಂತು ಅಥವಾ ಏನೋ ವಾತಾವರಣದ ಸ್ವಲ್ಪ ಏರುಪೇರು ಆದ್ರೆ ಅದನ್ನ ಸಂಗ್ರಹಿಸಿ ಇಡೋದಕ್ಕೋಸ್ಕರ ಒಂದು ಸ್ಟೋರೇಜ್, ನಾವೇನ್ ಹೇಳ್ತೀವಿ ಗೋಡೌನ್ ಸ್ಟೋರೇಜ್, ಕೋಲ್ಡ್ ಚೈನ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು, ಆ ತರದ್ದು ವ್ಯವಸ್ಥೆ ಏನಾದ್ರೂ ನಿಮ್ಗೆ ಬೇಕಂತ ಅನಿಸುತ್ತಾ ಸರ್? ಹೇಗೆ
0: ಸರ್? ನಮಗೆ ಇಲ್ಲಿ ನಮ್ದು ಈಗೇನಾಗಿದೆ, ಪೈನಾಪಲ್ ಎಲ್ಲ ಮೊದಲು ಮಾಡ್ತಾ ಇದ್ವಿ, ಅದನ್ನ ಸ್ವಲ್ಪ ಈ ಲೇಬರ್ಸ್ ಪ್ರಾಬ್ಲಮ್ ಅಂತ ತೆಗೆದು ಬಿಟ್ಟಿದ್ದೀವಿ. ಈಗ ಈ ಭಾಗದ ರೈತರಿಗೆ ಬೇಕು ಒಂದು ಸ್ಟೋರೇಜ್ ಬೇಕು. ಆದ್ರೆ ಸೊಸೈಟಿ ಅವರು ಅದನ್ನ ನಿರ್ವಹಿಸ್ಬೇ ಮಾಡ್ಬೇಕು, ಮಾಡಿದ್ರೆ ಒಂದು ಅನುಕೂಲ ಆಗ್ತದೆ. ಇಲ್ಲಿ ನಮ್ಮ ಭಾಗದ ಸೊಸೈಟಿಗಳೆಲ್ಲ ಏನಿದಾರೆ ಇವರು ಮಾಡಿದ್ರೆ ಒಂದು ರೈತರಿಗೆಲ್ಲ ಅನುಕೂಲ ಆಗ್ತದೆ. ಈಗ ಇದೇ ಶಿರ್ಸಿ ಸಿದ್ದಾಪುರ ತಾಲೂಕು ಬದಿಗೆ ರೈತರು ಬೆಳೆದ ಭತ್ತ ಇರಬಹುದು, ಅವ್ರದ್ದೇ ಆದಂತ ಒಂದು ಗೋಡನ್ ಅಲ್ಲಿ ಇಡ್ತಾರೆ. ಕಾಲಕ್ಕೆ ರೇಟ್ ಬಂದಾಗ ಅವ್ರು ಮಾರ್ತಕ್ಕಂತ ಒಂದು ವ್ಯವಸ್ಥೆ ಸಮೇತ ಉತ್ತರ ಕನ್ನಡ ಜಿಲ್ಲೆ ಅಲ್ಲೆಲ್ಲ ಇದೆ. ಆದ್ರೆ ನಮ್ಮ ಸೊರಬ ತಾಲೂಕಿನಲ್ಲಿ ಆ ತರದ್ ಯಾವ್ದು ಒಂದ್ ಇದಿಲ್ಲ. ಆ ತರದವೆಲ್ಲ ಆಗ್ಬೇಕು ನಮ್ ಭಾಗದ ರೈತರಿಗೆ. ಏನಾಗುತ್ತೆ, ಮನೆಯಲ್ಲೇ ಭತ್ತ ಇಡೋದು, ಇಲಿ ಹೆಗ್ಗಣ ತಿಂದು ಹೋಗೋದು, ಇದಾಗದು. ಅಡ್ಡ ದುಡ್ಡಿ ಭತ್ತಕ್ಕೆ ಬಂದ್ರೆ ಈ ಮಧ್ಯವರ್ತಿಗಳಿಗೆ ಅಡ್ಡ ದುಡ್ಡಿ ಕೊಡೋದು, ಇದೆಲ್ಲ ಆಗ್ತದೆ. ಅದೆಲ್ಲ ಆಗಬಾರ್ದು. ನಾ ಹೇಳ ಅಂತ ನಮ್ ಸೊರಬ ತಾಲೂಕಿನಲ್ಲಿ ಬಹಳಷ್ಟು ಬಹಳ ಕಡಿಮೆ. ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲಾ ಉತ್ತರ ಕನ್ನಡ ಅಲ್ಲಿ ಪ್ರತಿ ರೈತರಿಗೆ ಅನುಕೂಲ ಆಗ ತನ್ನ ಭತ್ತನ ಇಟ್ಕೊಂಡ ತನ್ನ ಸೊಸೈಟಿ ಸಾಲ ಕಟ್ಟಬೇಕಾಗಿತ್ತು. ಆ ಟೈಮಲ್ಲಿ ಬೇಕಾದ್ರೆ ಅವರೇ ದುಡ್ಡು ಕೊಡ್ತಾರೆ ತಾನು ಒಂದು ಬೆಳೆ ಇಟ್ಕೊಂಡ್ರೆ. ಆ ತರದೆಲ್ಲ ಸ್ಟೋರೇಜ್ ಎಲ್ಲ ಆ ಕಡೆ ಮಾಡಿದ್ದಾರೆ. ಕೆಲವು ಅನಾನಸ್ ಇದ್ನಿಡ್ಲಿಕ್ಕೂ ಸ್ಟೋರೇಜ್ ಬನವಾಸಿ ಭಾಗ ಸಿರ್ಸಿದ ಬದಿಯೆಲ್ಲ ಮಾಡಿದ್ದಾರೆ. ಹಣ್ಣುಗಳನ್ನ ಇಟ್ಟು ಆತನು ರೇಟ್ ಬಂದಾಗ ಸ್ವಲ್ಪ ತಿಂಗಳ ಎರಡು ತಿಂಗಳ ಹಾಳಾಗದೆ ಇದ್ದಂಗೆ ಇಟ್ಕೊಂಡು ಅದನ್ನ ಹೊರಗಡೆಗೆಲ್ಲ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗಂತದೆಲ್ಲ ಮಾಡ್ಯಾರ. ಆದ್ರೆ ನಮ್ಮ ಸೊರಬ ತಾಲೂಕ ಮೇಲೆ ಆ ತರದ್ದು ಏನಿಲ್ಲ. ಯಾಕಂದ್ರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಒಳಗೆ ಅವ್ರು ಇವರು ಹಾಳಾಗ್ತತಿ ಅಂತೇಳಿ ಅಡ್ಡ ದುಡ್ಡಿ ಕೊಟ್ಟು ಕಳ್ಸಂತ ಪರಿಸ್ಥಿತಿ ನಮ್ಮ ತಾಲೂಕ್ ಇರ್ಬೋದು. ಅದ ಆಗಬಾರ್ದು. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಆಶೋಗಿರ್ತಕ್ಕಂತ ಇವರು ಅದನ್ನೆಲ್ಲ ಒಂದು ರೈತರ ಬಗ್ಗೆ ಗಮನ ಹರಿಸಿ ಮಾಡ್ಬೇಕು ಈ ಭಾಗದಲ್ಲಿ ಇರೋರಿಗೆ. ಈಗೆಲ್ಲದನ್ನೂ ರೈತರು ಹೋಗಿ ತೋಟಗಾರಿಕೆ ಇಲಾಖೆ ಕೇಳಿ ಅವ್ರು ಕೊಡ್ತಾರೆ ಸಣ್ಣ ಸಣ್ಣದು. ಅದು 10-10 ಜನ ಎಲ್ಲ ಸೇರ್ಬಿಟ್ಟು ಒಂದು ಸ್ಟೋರೇಜ್ ಒಂದ್ ಜಾಗದಲ್ಲಿ ಮಾಡಿದ್ರೆ 16 ಜನರಿಗೆ ಅನುಕೂಲ ಆಗ್ತದೆ. ಅದೇ ನಮ್ಮ ಕೃಷಿ ಇಲಾಖೆಯವರು ಹೋದ್ ಸರಿ 10 ಸರ್ತಿ ಹೇಳಿದ್ರು ನೀವೊಂದು ಭಾಗದಲ್ಲಿ ಒಂದು ಇದನ್ನ ಮಾಡ್ರಿ ಅಂತ. ಯಾರ್ಯಾರು

0: ಈಗ ಏನಾಗುತ್ತೆ, ನಾವೇನಾದ್ರೂ ಮುಂದೆ ಹೋಗಿ ಮಾಡಿದ್ರೆ ನಮ್ಮನ್ನೇ ಅತ್ಲ ತಳ್ಳಿಬಿಟ್ಟು ಅವರೇ ಹೋಗಿ ಕೂತ್ಕೋತಾರೆ. ಇನ್ನು ಆಮೇಲೆ ಸೊಸೈಟಿನೂ ಹಾಗೇರಿ, ಇಲ್ಲಿ ನಾವಿರ ಸೊಸೈಟಿ ತಂದವನೇ ನಾನು, ಇಲ್ಲಿ ಸೊಸೈಟಿ ತಂದವನು ನಾನು, ಎ ಪಿ ಎಂ ಸಿ ಅವಾಗ ನಿಂತಾಗ. ಈಗ ನಮ್ಮನ್ನೇ ಅಲ್ಲಿಂದ ಹೊರಗೆ ನಾವಿಲ್ಲ, ಅದು ನಮ್ಮ ಹೆಸರು ಹೇಳಲ್ಲ ಅವರು, ಬೇಡ ನಮ್ಗೆ ಹೇಳೋದು ಬೇಡ, ಸೊಸೈಟಿ ನೆರೆಸ್ಕೊಂಡು ಹೋದ್ರೆ ಸಾಕು, ಹತ್ತಾರು ಜನ ರೈತರಿಗೆ ಸಾಕು, ಈ ಸಣ್ಣ ರೈತರಿಗೆ ಅನುಕೂಲ ಆಗ್ಬೇಕು ಬೆಳೆ ಸಾಲ ಅದು ಇದು ಅಂತ, ಆತರ ಯಾವುದು ಆಗಿಲ್ಲ ಇಲ್ಲಿ.
1: ಈಗ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ ಇಲ್ಲಿವರೆಗೆ ತಾವು ಯಾವುದೇ ಬೆಳೆ ಬಿಟ್ಟಿಲ್ಲ, ಯಾವುದು ಒಂದು ಏನು ನಾವು ಏನ್ ಹೇಳ್ತೀವಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅನ್ನೋ ಹಾಗೆ ಎಲ್ಲಾ ಬೆಳೆನ ತಾವು ಪ್ರಯೋಗ ಮಾಡಿದೀರಾ, ಅದರಲ್ಲಿ ಯಶಸ್ಸು ಕಂಡಿದ್ದೀರಾ, ಮುಂದಿನ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್?
0: ಸರ್, ಈಗ ಮುತ್ತು ಬೆಳಿಬೇಕು ಅನ್ನೋ ಯೋಚನೆ ನಮ್ಗಿತ್ತು. ಮುತ್ತು ಅಂದ್ರೆ ನಮ್ಗೆ ಈಗ ಬೆಂಗಳೂರಲ್ಲಿ ಕನಕರಾಜು ಅನ್ನೋರು ಇದಾರೆ ಕನಕಪುರದಲ್ಲಿ, ಅವರಿಂದ ಸ್ವಲ್ಪ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನೀವು ಮುತ್ತು ಬೆಳಿತೀವಿ ಅಂದ್ರೆ ನಮ್ಮ ಭಟ್ಗಳ ಮತ್ತೆ ಈ ಕಡೆ ಹೊನ್ನಾವರದಿಂದ ನಾವು ಕಪ್ಪೆ ಚಿಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಮುತ್ತು ಬೆಳಿತೀವಿ ಅಂತ ಹೇಳಿದ್ರು ಅವರು, ಅಲ್ಲಿ ಅವ್ರು ಕನಕಪುರದವ್ರು. ನಮಗ್ ನೋಡಿದ್ರೆ ಇಲ್ಲೇ ಹತ್ರ, ನಾವು ಇಲ್ಲಿ ಯಾಕೆ ಬೆಳಿಬಾರದು ಅಂತ ಕೇಳಿದಾಗ ಅದನ್ನು ಬನ್ನಿ ಒಂದು ಹತ್ತು ಜನ ಬರ್ರಿ ಟ್ರೈನಿಂಗ್ ಕೊಡ್ತೀನಿ ನಿಮಗಂತ, ಅಲ್ಲಿ ಹತ್ರ ಅಲ್ಲ ಬೆಳಿಬಹುದು ಒಳ್ಳೆ ಉತ್ತಮವಾದ ರೇಟ್ ಇದೆ ಹೀಗೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಭಾಗದ ರೈತರು ಬಹಳ ಜನ ಹೇಳಿದೆ ಅವ್ರು ಯಾರು ಹೊರಡಲ್ಲ. ಆದ್ರೆ ಈಗೇನಾಗಿದೆ ನಮ್ಗೆ ಅಲ್ಲೇ 73 ವರ್ಷ, ಒಬ್ಬೊಬ್ರು ಕೆ ಇ ಬಿ ಅಲ್ಲಿ ಇದಾರೆ, ಒಬ್ರಿ ಜಮೀನೆಲ್ಲ ನೋಡ್ಕೊಂಡು ಹೋಗೋದೇ ಕಷ್ಟ. ಅದೊಂದು ಆಸೆ ಇತ್ತು ನನಗೆ ಮಾಡ್ಬೇಕು ಅಂತ.
1: ಬಗ್ಗೆ ಏನಾದ್ರೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಚಾರಣೆ ಮಾಡಿದೀರಾ, ಸಂಬಂಧಪಟ್ಟಿದ ಒಂದು ಇಲಾಖೆಯಲ್ಲಿ ಅಂದ್ರೆ ಮೀನುಗಾರಿಕೆ ಅಲಂಕಾರಿಕ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಡ್ತದೆ ಅಲ್ವಾ?
0: ಇಲ್ಲ, ನಾನು ಅಲ್ಲಿ ವಿಚಾರ ಮಾಡಿಲ್ಲ, ಇನ್ನು ನಮ್ಮ ಕೆ ವಿ ಕೆಯಲ್ಲಿ ವಿಚಾರ ಮಾಡ್ಬೇಕು ಅಂದ್ಬಿಟ್ಟೆ. ಅದು
1: ಮೀನು ಬಗ್ಗೆ ಪೂರ್ವ ತರಬೇತಿ ಕೂಡ ಕೊಡ್ತಾ ಇದಾರೆ, ಆ ತರಬೇತಿ ಕೊಟ್ಬಿಟ್ಟು ಅದನ್ನ ಯಾವ ರೀತಿಯಿಂದ ಮಾಡ್ಬೇಕು, ತಾಂತ್ರಿಕ ಸಹಕಾರದೊಂದಿಗೆ ಮಾರುಕಟ್ಟೆಯ ಕೊನೆಯ ವ್ಯವಸ್ಥೆವರೆಗೂ ಕೂಡ ಅವರು ಜೊತೆಗಿರ್ತಾರೆ.
0: ನೋಡ್ಬೇಕು ಸರ್, ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ನಾನು ಹೋದ್ರು ಅದು ವಿಚಾರ ಮಾಡ್ಲಿಕ್ಕೆ ಆಗಿಲ್ಲ, ಅಲ್ಲಿ ಇದೊಂದೇ ತಲೆಯಲ್ಲಿ ಇತ್ತು. ಇಲ್ಲಿ ಹತ್ತಿರದಲ್ಲಿ ಏನಾದ್ರೆ ಖಂಡಿತವಾಗ್ಲೂ ಒಂದ್ ಮಾಡುವ ಯೋಚನೆ ಮಾಡ್ತೇನೆ, ಹತ್ತಾರು ಜನ ರೈತರಿಗೆ ಅನುಕೂಲ ಆಗಂಗೆ ಒಂದು ಇದು ಮಾಡುವ ಯೋಚನೆ ಮಾಡ್ತೇನೆ, ಇಲ್ಲಿ ಹತ್ತಿರದಲ್ಲೇ ಸಿಕ್ಬಿಟ್ರೆ ನಮಗೆ.
1: ಒಳ್ಳೇದು ಐರಪ್ಪ ನಾಯ್ಕ ಅವರೇ, ತಾವು ಇದುವರೆಗೆ ತಮ್ಮ ಕೃಷಿ ಅನುಭವ ಜೊತೆಗೆ ಏನು ಇದು ಈ ಒಂದು ಪರಿಸರದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯ ಆಗ್ಬೇಕು, ಸಾರ್ವಜನಿಕರಿಗೆ ತನ್ನಗೋಸ್ಕರ ಅಲ್ದೇನೆ ಇದ್ರು ಕೂಡ ಸಾರ್ವಜನಿಕರಿಗೆ ಒಂದು ಹತ್ತಾರು ಜನಕ್ಕೆ ಅನುಕೂಲ ಆಗ್ಬೇಕು ಅನ್ನೋದು ಕೂಡ ತಮ್ಮ ಕೃಷಿ ಅನುಭವ ಸಾವಯವ ಕೃಷಿ ಅನುಭವ ಜೊತೆಗೆ ತಾವು ತಿಳಿಸ್ಕೊಟ್ಟಿದ್ರ, ಜೊತೆಗೆ ಮುಂದಿನ ಒಂದು ಯೋಜನೆಗಳು ಏನು ನಾನು ಮಾಡ್ಬೇಕು ಅಂತ ಹೇಳಿ ಕೂಡ ತಾವು ತಮ್ಮ ಒಂದು ಆಸೆಯನ್ನ ವ್ಯಕ್ತಪಡಿಸಿದೀರಾ. ತಮ್ಮ ಆಸೆ ನೆರವೇರಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಮ್ಮ ಒಂದು ಅನಿಸಿಕೆಗಳನ್ನ ಇದುವರೆಗೆ ಹಂಚಿಕೊಂಡಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆದು ನಿಮ್ಮ ತೋಟಕ್ಕೆ ಬಂದು ಇಲ್ಲಿ ವೀಕ್ಷಣೆ ಮಾಡಿ ತರಹೇವಾರು ಏನು ನೀವು ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಆ ಬೆಳೆಗಳನ್ನ ಅವರು ಕೂಡ ನೋಡಿ ಕಣ್ತುಂಬಿಕೊಂಡು ಅವರ ಒಂದು ಜಮೀನಿನಲ್ಲಿ ಪ್ರಯೋಗ ಮಾಡಿ ಅದು ಯಶಸ್ಸು ಆಗೋದಕ್ಕೋಸ್ಕರ ತಮ್ಮ ಒಂದು ದೂರವಾಣಿ ಸಂಖ್ಯೆ
0: 94 78 53 53 ವಾಟ್ಸ್ಆಪ್ ನಂಬರ್ ಇದೆ ಇದು. ಆಮೇಲೆ ನಾವೊಂದು ಈಗ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಬಿಟ್ಟು ರೈತರಿಗೆ ವಾರದಲ್ಲಿ ಒಂದೊಂದು ರಬ್ಬರ್ ಇರ್ಬೋದು, ಪಾಮ್ ಇರ್ಬೋದು, ಇತರ ಬೆಳೆಗಳ ಬಗ್ಗೆ ಒಂದೊಂದು ಇದು ಮಾಡ್ಬೇಕು ಅಂತಕ್ಕಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ನಮ್ದೇ ಒಂದು ಯೂಟ್ಯೂಬ್ ನಲ್ಲಿ. ಅದನ್ನ ಮೊನ್ನೆಯಿಂದ ಯೋಚನೆ ಮಾಡಿದೆ, ಮತ್ತೆ ಇತರ ಬೆಳೆಗಳೆಲ್ಲ ಇದಾವಲ್ಲ ಅವನ್ನೆಲ್ಲ ರೈತರಿಗೆ ಹಂಚೋದು ಅವ್ರ ಅಭಿಪ್ರಾಯನ ನಾವು ಸ್ವಲ್ಪ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದು ನನ್ನ ಮುಂದಿನ ಒಂದು ಗುರಿ.
1: ಧನ್ಯವಾದ ಸರ್, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ಜೊತೆಗೆ ಮುಂದಿನ ಯೋಜನೆಗಳ ಕುರಿತು ಸಂಕ್ಷಿಪ್ತ ಮತ್ತೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ.
0: ನಮಸ್ಕಾರ.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.
3: ಇದುವರೆಗೂ ಮಾವು ತೆಂಗು ಮತ್ತು ಭತ್ತದ ಕೃಷಿ ನಿರ್ವಹಣೆ ಕುರಿತು ಸೊರಬ ತಾಲೂಕು ಹೊರಬಯಲು ಗ್ರಾಮದ ಪ್ರಗತಿಶೀಲ ರೈತರಾದ ಶ್ರೀ ಈರಪ್ಪ ನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು

0: ಇತ್ತು ಮಾಹಿತಿ.
1: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
2: ಮೈ ಡಾಕ್ಟರ್ ಉಮೇಶ್ ಚಂದ್ರ ದುಬೆ, ಪ್ರಧಾನ ವೈಜ್ಞಾನಿಕ ಕೇಂದ್ರೀಯ ಕೃಷಿ ಯಾಂತ್ರಿಕ ಸಂಸ್ಥಾನ. ಹಮಾರೆ ಸಂಸ್ಥಾನ ಕೆ ದ್ವಾರಾ ಹರಿ ಖಾದ ಜೈವಿಕ ಖೇತಿ ಕೆ ಲಿಯೆ ಔರ್ ಉರ್ವರಕ ಸಂತುಲಿತ ಉಪಯೋಗ ಕೆ ಲಿಯೆ ಬಹುತ್ ವಿಭಿನ್ನ ಪ್ರಕಾರ ಕಿ ಮಶೀನರಿ ಕಾ ಡೆವಲಪ್ಮೆಂಟ್ ಕಿಯಾ ಗಯಾ ಹೈ ಜಿಸ್ಸೆ ಕಿ ಹಮ್ ಖೇತ್ ಮೇಂ ಖೇತ್ ಮೇಂ ಉರ್ವರಕ ಕಾ ಕೈಸೆ ಉಪಯೋಗ ಕರೇ ಉಚಿತ ಸಂಸಾಧನ ಕೆ ದ್ವಾರಾ ಉಚಿತ ಮಶೀನ್ ಕೆ ದ್ವಾರಾ ಯೆ ಹಮಾರೆ ಸಂಸ್ಥಾನ ಕೆ ದ್ವಾರಾ ಜಿಸ್ಸೆ ರೋಟಾವೇಟರ್ ಹೈ ಹರಿ ಖಾದ ಕೋ ಅಗರ್ ಮಿಕ್ಸ್ ಕರ್ನಾ ಹೈ ಖೇತ್ ಮೇಂ ತಬ ರೋಟಾವೇಟರ್ ಕೆ ಮಾಧ್ಯಮ ಸೆ ಉಸ್ಕೋ ಹಮ್ ಮಿಕ್ಸ್ ಕರ್ ಸಕ್ತೆ ಹೈ ಔರ್ ವೋ ಖಾದ ಏಕ ತರೀಕೆ ಸೆ ಆರ್ಗಾನಿಕ್ ಖಾದ ಕಾ ಕಾಮ ಕರ್ತಾ ಹೈ ಔರ್ ಮಿಟ್ಟಿ ಮೇಂ ಬಿಲ್ಕುಲ್ ಮಿಲ್ ಕರ್ ಕರ್ಕೆ ಪ್ರಾಕೃತಿಕ ಖೇತಿ ಕೆ ತರೀಕೆ ವೋ ಹಮಾರಾ ಫಸಲ್ ಉಗತಾ ಹೈ. ದೂಸರಾ ಹೋತಾ ಅಗರ್ ಹಮ್ ಬುವಾಯಿ ಕರ್ನಾ ಚಾಹತೆ ಹೈ ತೋ ಹಮಾರೆ ಸಂಸ್ಥಾನ ಕೆ ದ್ವಾರಾ ಜೀರೋ ಟಿಲ್ ಡ್ರಿಲ್ ಮಶೀನ್ ಕಾ ವಿಕಾಸ ಕಿಯಾ ಗಯಾ ಹೈ. ಬಿನಾ ಜೋತೆ ಹುಯೆ ಹಮ್ ಅಗರ್ ಎಕ್ಸ್ಟ್ರಾ ಮಲ್ಚ್ ಕೋ ಅಗರ್ ಖೇತ್ ಮೇಂ ಛೋಡ್ ದೇತೆ ಹೈ ತೋ ಹಮ್ ಬಿನಾ ಜೋತೆ ಹುಯೆ ಉಸ್ ಮಶೀನ್ ಕೆ ಮಾಧ್ಯಮ ಸೆ ಹಮ್ ಸೀದೆ ಬುವಾಯಿ ಕರ್ ಸಕ್ತೆ ಹೈ. ತೀಸರಾ ಯೇ ಹೋತಾ ಹೈ ಕಿ ಹ್ಯಾಪಿ ಸೀಡರ್, ಹ್ಯಾಪಿ ಸೀಡರ್ ಕಾ ಜೋ ಬನಾಯಾ ಗಯಾ ಹೈ ಹ್ಯಾಪಿ ಸೀಡರ್ ಸೆ ಹಮ್ ಎಕ್ಸ್ಟ್ರಾ ಮಲ್ಚಿಂಗ್ ಕೆ ಸಾಥ್ ಸಾಥ್ ಮೇಂ ಹಮ್ ಎಕ್ಸ್ಟ್ರಾ ಮಲ್ಚಿಂಗ್ ಕೆ ಸಾಥ್ ಸಾಥ್ ಹಮ್ ಬುವಾಯಿ ಕರ್ತೆ ಹೈ. ಬುವಾಯಿ ಕೆ ಸಾಥ್ ಸಾಥ್ ಮೇಂ ಹಮಾರಾ ಜೋ ಹೈ ಜೋ 50-60% ಕೆ ಹಮಾರೆ ಜೋ ಊರ್ಜಾ ಹೋತಿ ಹೈ ಉಸ್ಕಿ ಹಮಾರಿ ಬಚತ್ ಹೋ ಜಾತಿ ಹೈ. ಇಸ್ ತರೀಕೆ ಸೆ ಹಮ್ ಯೇ ಕಹನಾ ಚಾಹತೆ ಹೈ ಕಿ ಉಚಿತ ಮಶೀನ್ ಕೆ ದ್ವಾರಾ ಹಮ್ ಸಂಸ್ಥಾನ ಕೆ ಮಶೀನೋ ಕಾ ಉಪಯೋಗ ಕರ್ತೆ ಹುಯೆ ಪ್ರಾಕೃತಿಕ ಖೇತಿ ಹರಿ ಖಾದ ಕೆ ರೂಪ ಮೇಂ ಉಪಯೋಗ ಕರ್ನಾ ಚಾಹತೆ ಹೈ. ಪ್ರಾಕೃತಿಕ ಖೇತಿ ಕೆ ಲಿಯೆ ಜೋ ಉಪಯೋಗ ಕಿಯಾ ಜಾ ಸಕ್ತಾ ಹೈ ಔರ್ ಇಸ್ ತರೀಕೆ ಸೆ ಹಮಾರೆ ಖೇತ್ ಉರ್ವರಕ ಶಕ್ತಿ ಬಹಾಯ ರಖೆ ಬನಾಯ ರಖೇಗಿ ಔರ್ ಭವಿಷ್ಯ ಮೇಂ ಆಪ್ ಖೇತ್ ಕೋ ಲಾಭಕಾರಿ ಬನಾಯ ಜಾ ಸಕ್ತೆ ಹೈ. ಜೈ ಹಿಂದ್.
1: ಇದುವರೆಗೆ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ಮಾಣ ಡಾಕ್ಟರ್ ಎಸ್ ಎಂ ಸುಧಾಕರ್.

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆತ್ಮೀಯ ರೈತ ಬಂಧುವರೇ, ಮತ್ತೆ ನಾಳೆ ಭೇಟಿಯಾಗೋಣ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ.

ರೈತ ಬಂಧುವರ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಶಿವಮೊಗ್ಗದ ನವಲೆಯ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾದ ಡಾಕ್ಟರ್ ಆರ್ ಗಿರೀಶ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ SM ಸುಧಾಕರ್.

ಇಂದು ರಾತ್ರಿ 9:30 ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಶ್ರೀ ಮೊಹಮ್ಮದ್ ರಹೀಂ ಮೌಸಿನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು.

6:35ಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳ್ ಬಾ ಬೆಳಕೆ ಕಥನಗಳು. ಇದರಲ್ಲಿ ನಾಳೆಯ ಸಂಚಿಕೆ ಭಾಗವತ್ ಜೀವನ ಕಥೆ, ಬದುಕು ಹೇಗಿರಬೇಕು ಈ ಕುರಿತಾಗಿರುತ್ತದೆ.

ನಾಳೆ ಬೆಳಿಗ್ಗೆ 6:40ಕ್ಕೆ ನೇಗಿಲ ಮಿಡಿತ. ಇದರಲ್ಲಿ ಕಾಳು ಮೆಣಸಿನ ಬೆಳೆಯಲ್ಲಿ ನರ್ಸರಿ ನಿರ್ವಹಣೆ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರಿಂದ ಮಾಹಿತಿ. ಅನಂತರದಲ್ಲಿ 6:45ಕ್ಕೆ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕುರಿತು ಡಾಕ್ಟರ್ ರಘುನಂದನ್ ಅವರಿಂದ ಮಾಹಿತಿ.

ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಇದರಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.

ಗೆಳೆಯರೇ, ಈಗ ಸಮಯ 7:34 ಆಗ್ತಾ ಇದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ

0: ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ದ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ದತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ

ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿ

0: ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತಾಸ್ತ್ರ ಮತ್ತು 2000ಕ್ಕೂ ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ 2 ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:45:24. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲಕ್ಕಿ ಅಲಿ.

ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು. ಶ್ರೋತೃಗಳ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್.

ಕೇಳುಗರೆ, ಈಗ ಸಮಯ 8:42. ಇನ್ನು ಮುಂದೆ 42 ಸೆಕೆಂಡ್ಗಳು. ಇನ್ನು ಮುಂದೆ ಕನ್ನಡದಲ್ಲಿ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ 96 ಚಿತ್ರಗೀತೆಯನ್ನು ಕೇಳೋಣ, ಲತಾ ಹಂಸಲೇಖ ಮತ್ತು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಉಂಡು ಹೋದ ಕೊಂಡು ಹೋದ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: خدا خدا.
1: ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇರೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ FM 103.5 ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು 625 ಕಿಲೋಹರ್ಟ್ಸ್ಗಳಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳ ಮುಂದಿನ ಗೀತೆ ಆತ್ಮಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. KS ಚಿತ್ರ, ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ.

ಕೆಎಸ್ ಚಿತ್ರ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಹೃದಯಗಳಲ್ಲಿ ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಬಂದ್ವಿ. ಈಗ ಮುಂದಿನ ಗೀತೆ ಅಮರ ಪ್ರೇಮ. ಗಾಯಕರು ಮಂಜುಳಾ ಗುರುರಾಜ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಾಮೆನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಐಬ್ಲೂ ಮ್ಯಾನ್ ಪವರ್ ಸೆಲ್ಯೂರ್ ಸೊಲ್ಯೂಷನ್ಸ್ LLP ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. SSLC, PUC, ITI ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18-40 ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದ್ದೀರಿ. ಇದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ. ಅತಿ ಮಧುರ ಅನುರಾಗ ಚಿತ್ರಗೀತೆಯನ್ನು ಕೇಳೋಣ ಮಾನು ಅವರ ದನಿಗಳಲ್ಲಿ.

ಆತ್ಮೀಯ ಕೇಳುಗರ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ಮುಂದಿನ ಗೀತೆ ಕೇಳೋಣ. ಬಣ್ಣದ ಗೆಜ್ಜೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮನು ಅವರು.

둥글 둥글 이때 봐 아짝 아짝 아짝 아짝 아짝 아짝 아짝 아짝 마구 헤이 헤이 남아 머리 끝에 헤이 갤라도 니나 아세 헤이

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ಮುಂದಿನ ಗೀತೆ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತವಾಗಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಜುಲೈ 4 ಬೆಳಿಗ್ಗೆ 10:30 ಡೀನ್ ಕಚೇರಿ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ, ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪಶುವೈದ್ಯಕೀಯ ಅಂಗರಚನಾ ಶಾಸ್ತ್ರ ವಿಭಾಗ, ಪ್ರಾಣಿ ಆಹಾರ ಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಿ ಶಾಸ್ತ್ರ, ಜಾನುವಾರು ಸಾಕಾಣಿಕಾ ಸಂಕೀರ್ಣ, ಕುಕ್ಕಟ ಜಾನುವಾರು ಉತ್ಪಾದನಾ ನಿರ್ವಹಣಾ ಶಾಸ್ತ್ರ, ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಸಾಯನ ಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾ ಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಈ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ICAR ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರು 50,000 ಸಂಭಾವನೆ ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 0182220072 ಸಂಪರ್ಕಿಸಬಹುದಾಗಿದೆ, ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣ www.kvafsu.edu.inಗೆ ಭೇಟಿ ನೀಡಬಹುದು ಎಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿದ್ದಾರೆ. ಇದುವರೆಗೂ ಪ್ರಕಟಣೆ ಕೇಳಿದಿರಿ. ಶ್ರೋತೃಗಳಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಬಂಗಾರದ ಪಂಜರ ಚಿತ್ರಗೀತೆಯನ್ನು ಹಾಡಿದ್ದಾರೆ SJ ಮತ್ತು PB ಶ್ರೀನಿವಾಸ್.

ಮನೆಯೊಳ್ಳೆ ಚಕ್ಕಂದವಾರೊಳ್ಳೆ ಈ ಕಾಬ್ಯಾರ ಕಣ್ಣ ನನ್ನ ಮ್ಯಾಲೆ ನಿಮ್ಮ ನನ್ನ ಕಾಡ ಬ್ಯಾರ ಗಂಡು ಬಿಡಿ ಆಗ ಬ್ಯಾರ ಕಳ್ಳಿ ಮಲ್ಲಿ.

ಊರಿನಲ್ಲಿ ನಿನ್ನ ಗೆಲ್ಲುವರು ಚಿನ್ನ, ಹುಡುಕಿದರು ಸುತ್ತಮುತ್ತ ಯಾರೂ ಇಲ್ಲ. ಸುಳ್ಳಿ ನೀ ಮಾತಿನ ಮಲ್ಲಿ

0: ಅವರಂತೆ ಗದಿ ಮೇಲೆ ಬೀಳುವ ಮನಸಾಕೆ ನನ್ನ ಎಳೆದಾಡುವೆ ನೀಂಜಾಕೆ ಕುರಿಯಂಗಿರದೆ ಟಗರಂತೆ ಗರಿ ಮೇಲೆ ಬೀಳುವ ಮನಸಾಕೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ. ಬಣ್ಣದ ಗಿಜ್ಜೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಸೃಷ್ಟಿ ಮಾಡಿದ್ದಕ್ಕೆ ಇಂಗ್ಲಿಷ್. ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ ಶ್ರೋತೃಗಳು. ಈಗ ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ಆನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: 6% down at 2,22,840 rupees per kilogram. With Ayushi's report, Arjun Chaudhary for Akashwani News.
1: In the FIFA World Cup, Canada will take on Switzerland in a Group B match at Vancouver in Canada tonight. The match is scheduled to begin at 12:30 a.m. IST. In another fixture, Bosnia-Herzegovina will face Qatar at Seattle Stadium in Washington. Earlier, Colombia qualified for the round of 32 after beating DR Congo 1-0 in their Group K match in Guadalajara, Mexico today. And now before we end the bulletin, the headlines once again. Commerce and Industry Minister Piyush Goyal reviews progress of trade talks with U.S. Trade Representative Ambassador Jamieson Greer. External Affairs Minister S. Jaishankar meets his South Korean counterpart Cho Hyun in Seoul, calls for stronger India-South Korea ties amid global challenges. Oman announces opening of a temporary maritime corridor through Strait of Hormuz. 5 people killed after under-construction godown crashes in Kolkata, rescue efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. That is all in the news at 9. Good night.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ: ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ, ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4,073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14 4.6% 2024-25 0.3% ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25 11.5% ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ ಶೇಕಡ 10 ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015 ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಈ 3 ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 940

53 ಮಹಿಳೆಯರಿದ್ದು 2021 ವೇಳೆಗೆ 1020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15ರಲ್ಲಿದ್ದ ಶೇಕಡಾ 75.51ರಿಂದ 2024-25ರ ವೇಳೆಗೆ ಶೇಕಡಾ 80.2ಕ್ಕೆ ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15ರಲ್ಲಿ 3609ರಿಂದ 2024-25ರಲ್ಲಿ 5639ಕ್ಕೆ ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25ರ ಹೊತ್ತಿಗೆ ದೇಶಾದ್ಯಂತ 5133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15ರಲ್ಲಿದ್ದ 3.52 ಲಕ್ಷದಿಂದ 2024ರಲ್ಲಿ 7.11 ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024ರ ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂ ಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026ರ ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011ರ ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16ರಲ್ಲಿ 4,175 ಕೋಟಿಯಿಂದ 2026-27ರಲ್ಲಿ 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು ಶೇಕಡಾ 346.1ರಷ್ಟು ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026ರ ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014ರ ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026ರ ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16ರಲ್ಲಿ 21 ಕೋಟಿ ರೂಪಾಯಿಯಿಂದ 2026-27ರಲ್ಲಿ 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು ಶೇಕಡಾ 2.61ರಷ್ಟು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು ಮೇ 2026ರ ಹೊತ್ತಿಗೆ 3.91 ಕೋಟಿ
ಮನೆಗಳನ್ನು ಮಂಜೂರು ಮಾಡಲ್ಲ.

ಆಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು 75% ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026 ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015 ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು 343% ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15 1,630 ಕೋಟಿ ರೂಪಾಯಿಯಿಂದ 2026-27 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ 390.8% ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವ ಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2014-15 386 ಕೋಟಿ ರೂಪಾಯಿಯಿಂದ 2026-27 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ 99.6% ಅರ್ಹ ವಸತಿ ಪ್ರದೇಶಗಳನ್ನು ಸರ್ವ ಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2014 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484 10,256 ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026 ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟ್ರವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015 ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026 ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020 ಪ್ರಾರಂಭಿಸಲಾದ ಇ ಗ್ರಾಮಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ
ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ

0: ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025 ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026 ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21 ರಿಂದ 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಪ್ರೌಡ್ ಫೀಲಿಂಗ್. ಅವಾಗ
1: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಮೇಡಮ್.
1: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
3: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್, ಎಲ್ಲರೂ ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲ್ ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದ್ ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
1: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು ಅಂತ?
3: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
1: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
3: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ. ಬಟ್ ನನಗೆ ಏನಿದ್ರು ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
1: ಯಾಕೆ ಕೇಳಿದೆ ಅಂದ್ರೆ, ಇದು ಟೀಮ್ ಗೇಮ್. ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
3: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ. ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು, ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
1: ಹಾಕಿ ಒಂದ್ 4-5 ಜನ ನಿಮ್ ಮನೆಯಲ್ಲೇ ಆಟಗಾರರು ಇದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
3: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನೋ HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೆಯಲ್ಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಗಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
1: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
2: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬೋರ್ನ್ ಅಂಡ್ ಬ್ರಾಟ್ ಅಪ್ ಫುಲ್. ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರ್. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನೂ ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆಯವ್ರದು ಅಣ್ಣ. ನಮ್ಮ

0: ದೊಡ್ಡಪ್ಪ ಅವರು ಇಂಡಿಯಾಗ ಆಡಿದ್ರು ಆವಾಗ, ಅವರು ಜಾನಿ ಮೊಯ್ದೀನ್ ಅಂತ ಅವರು ಇಂಡಿಯಾಗ ಆಡಿದ್ರು. ನಮ್ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
1: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆಯತ್ತ ಆಸಕ್ತಿ ಬಂತು. 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
0: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ. ಅದು ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡಬಹುದು. ಆ ವರ್ಷಕ್ಕೊಂದು 20 ಪ್ಲೇಯರ್ ತಗೊಳ್ತಾರ ಅವರು. ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ. ಅಲ್ಲಿಂದ ವಾಪಸ್ ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಯಾರ ಹತ್ರ ಆದ್ರೂ ಕೋಚಿಂಗ್ ತಗೊಂಡಿದ್ರ?
0: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್, ಅವ್ರ ಹತ್ರನೇ ಕಲ್ತಿದ್ ಎಲ್ಲ.
1: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ
0: ಹೋಗ್ತಾ ಕಲ್ತ್ಕೊಂಡೆ.
1: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
0: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ. ಫಸ್ಟ್ ಪಿ ಯು ಸಿಯಿಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿತ್ತು, ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ. ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ. ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದೆ. ಆಗ 3-2 ಗೆದ್ದಿದ್ವಿ
1: ನಾವು. ಸಾಧಾರಣ 16-17 ವಯಸ್ಸು ನಿಮ್ದು?
0: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ. ಅವಾಗ
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾವು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ ನಾನು.
1: ಅಲ್ಲಿ ಏನ್ ಕಲಿತಿದ್ರ ನೀವು?
0: ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜ್ ಅಲ್ಲಿ, ಅದಾದ್ಮೇಲೆ ನಾ ಮಾಸ್ಟರ್ಸ್ MBA ಮಾಡಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾ ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ. ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ ನಮಗೆ. ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರ್ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡ್ಬೇಕು. ಅದ್ರಲ್ಲಿ ಟಾಪ್ 8 ಟೀಮ್ಸ್ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತು
0: ಅಲ್ವಾ? ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿದ್ರಿ ಹಾಕಿ ಇದರಲ್ಲಿ.
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ. ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯೆಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು. ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VSV ಆಡ್ತಿದ್ರು, ಅವರೆಲ್ಲ ನಮ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ಗೆ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತು ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿ ಇದೆ ಅದು. ಹಂಗೆ
1: ಇಟ್ಟಿದ್ದೀನಿ,
0: ಹಂಗೆ ಇದೆ ಮನೇಲಿ. ಮತ್ತೆ ಅದಾದ್ಮೇಲೆ ಕೇಡಿಸಿ ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮ್ ಇಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹೆಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್ ಆತರ, ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮು, ಸೊ ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದ್ರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದು

0: ಇತ್ತು. ಏನಂದ್ರೆ ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗ್ ರಿಗ್ರೆಟ್ ಇರಬಾರ್ದು, ನಾನು ಇದ್ ಮಾಡಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರೂ ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ನಿಮ್ಮನ್ನ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ. ಹಾಕಿ ಬಗ್ಗೆ ಈಗ ಎಲ್ರಿಗೂ ಗೊತ್ತು, 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side, 11 ಮೆಂಬರ್ಸ್ ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದಾನು ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ, ಟೈಮ್ ಸ್ವಲ್ಪ ಶಾರ್ಟ್ ಇತ್ತು. ಆ ರೀತಿ
1: ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ ಶಾರ್ಟ್ ಆಗಿ
0: ಮಾಡಿದ್ರು. ಅದರಲ್ಲಿ ತುಂಬಾ ಆಡದೆ ನಾನು, ತುಂಬಾ ಕರ್ನಾಟಕಕ್ಕೆ ಆಡದೆ, ಕರ್ನಾಟಕಕ್ಕೆ 3 ಸತಿ ಆಡದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿನು, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದ್ ಅರ್ಧ ಗಂಟೆ ಹೀಗೇನಾದ್ರು ಮಾಡ್ತಾರೆ.
0: ಇದು 11-a-side ಹೆಂಗಂದ್ರೆ 15 ನಿಮಿಷದ 4 ಕೊಟ್ರು. ಇದು ಹಾಕಿ ಮಿನಿ 5-a-side ಏನಂದ್ರೆ ಜನ ಕಡಿಮೆ, ಟೈಮ್ ಕಡಿಮೆ, 15 ನಿಮಿಷದ 2 ಸತಿ,
1: 1 ಗಂಟೆ ಅಂದ್ರೆ
0: ಅರ್ಧ ಗಂಟೆ.
1: ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ಹೇಳುದು, ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾಂಜ್ ಆಯ್ತು ಮೆಡಲ್, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ ನಾವು ಚೆನ್ನಾಗ್ ಆಡಿದ್ರೆ ಮತ್ತೆ ನಾವು ಸಪೋರ್ಟ್ ಇರೋ ನಾವು ಇನ್ನೂ ಚೆನ್ನಾಗ್ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
0: ಚೆನ್ನಾಗ್ ಆಡ್ತೀವಿ ಅಂತ.
1: 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತಿರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ?
0: ನಾ ಹೇಳುದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ ಗೆ ನಾವ್ ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದೆ. ನಮ್ಮಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದ್ 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡ್ಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀ ಇನ್ನೂ ಚೆನ್ನಾಗ್ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ. ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ, ಆತರ ನನ್ ಪ್ರಾಕ್ಟೀಸ್ ಇರ್ತೈತಿ ಯಾವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು ಅದು. ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವ್ ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
0: ಇವಾಗ ನಾನು ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
1: ನಿಮ್ಮ ವಿದ್ಯಾಭ್ಯಾಸ ಏನು?
0: ನಾನು ಗ್ರಾಜುಯೇಟ್, ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ನನ್ ಡೇ ಹೆಂಗಿರುತ್ತೆ, ನನ್ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 kilometers ಇದೆ ಮನೆ. ಸೊ ಅರೌಂಡ್ 6 a.m. ಬಿಡ್ತೀನಿ ನನ್ ಮನೆ, ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 hours ಪ್ರಾಕ್ಟೀಸ್ ಮಾಡ್ತೀನಿ 6:30 to 8:30 ತನಕ. ಒಂದ್ 15 minutes ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸ್, 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡ್ಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, DYS ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆತರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲ್. ಅದ್ರ ಬೇಗ ಮಲಗ್ಬಿಡ್ತೀನಿ, 10:30 to 10 o'clock ಬೇಗ ಎದ್ದೊಳ್ಬೇಕಲ್ಲ.
1: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
0: ಫಿಸಿಯೋ ಇರಬೇಕು, ಅದಕ್ಕೆ ಇಂಜುರಿ ಏನಾದ್ರೂ ಅದೇ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನು. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ, ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟ್ ಮತ್ತೆ ಮನೆಯಲ್ಲಿದ್ರೆ ಮಮ್ಮಿ ಜಾಸ್ತಿ ಊಟ ಸ್ನಾಕ್ಸ್, ಅದೆಲ್ಲ ಮಾಡಿ ತಿನ್ಸ್ತಾರೆ.

0: ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನಿನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗಿ ಬಿಡ್ತೇನೆ.
1: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಆದ್ರೆ ಜಾಸ್ತಿನೇ ಕಸರತ್ ಮಾಡ್ಬೇಕು.

0: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟವರೆಗೆ ಏನ್ ಬೈದಿಲ್ಲ, ನೀವ್ ಏನಾದ್ರೂ ತಿನ್ನು ಪ್ರಾಕ್ಟೀಸ್ ಹೋಗುವಂತ
1: ಒಟ್ಟ ಅದನ್ನ ಕರಗಿಸೋ ಕಸರತ್ ಮಾಡುವಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಇದು ನಾನು ಏರ್ ಇಂಡಿಯಾಗೆ ಆಡಿದೆ. ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೆ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನನ್ನ ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡಿದ್ ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮ್.
1: ಯಾರಿದ್ರ ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
0: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
1: ನಿಮ್ಗೆ ಗೊತ್ತಿತ್ತ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ, ಈ ಟೂರ್ನಮೆಂಟ್ ನಮಗೆ ಫಸ್ಟ್ ಗೊತ್ತಿರುತ್ತೆ, ಈ ಟೂರ್ನಮೆಂಟ್ ಇಂದಾನೆ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ ಪ್ರಾಕ್ಟೀಸು ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೆ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರು ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆತರ ಪ್ರಾಕ್ಟೀಸ್ ಇದಕ್ಕೆ. ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾ ಆಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 ಮಂತ್ಸ್ ನಮ್ಮ ಮನೇಲೇ ಇದ್ದೆ,
1: ಪ್ರಾಕ್ಟೀಸ್ ಇಲ್ಲ.
0: 3 ಮಂತ್ಸ್ ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 ಡೇಸ್ ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 ಮಂತ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 ಮಂತ್ಸ್ ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
1: 2021 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ ಟೀಮಿಗೆ SV ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ, ಅವರೇ ಫಾರ್ಮ್ ಮಾಡಿ. ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ, ಇಂಡಿಯಾದು ಟಾಪ್ 8 ಟೀಮ್ಸ್ ಮಾತ್ರ, ಟಾಪ್ 8 ಸ್ಟೇಟ್ಸ್ ಮಾತ್ರ, ಬೇರೆ ಸ್ಟೇಟಿಗೆ ಇಲ್ಲ, ಟಾಪ್ 8 ರ್ಯಾಂಕಿಂಗ್ ಯಾರಿರುತ್ತೆ ಅವ್ರು ಮಾತ್ರ ಆಡ್ಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 ಟೀಮ್ಸ್ 30 ಟೀಮ್ಸ್ ಇರುತ್ತೆ, ಅದ್ರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ. ಅದು ನ್ಯಾಷನಲ್ ಗೇಮ್ಸ್ ಗೆ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd ಪ್ಲೇಸ್ ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UP ಏನಾಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಗೆ ಹೋಗಿದ್ ನೆಕ್ಸ್ಟ್. ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡ್ ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲಾ ರಾಜ್ಯದವ್ರ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು. ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಸೇಮ್ ಇದೆ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆತರ ಹಿಂಗೆ ನಡೆಸ್ತಾರೆ, ಆತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು UP ಜೊತೆ ಆಡಿದ್ವಿ. UP ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್, ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್.
1: ನಾವಿದ್ದೀವಿ
0: ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳು, ಟೀಮ್ ಗೇಮ್ ಅಂದ್ರೆ ನಾವ್ ಒಂದ್ ದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದು 9 ಜನ ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್ ಆಗುತ್ತೆ,
0: ಟೀಮ್ ಸೆಲೆಕ್ಟ್,
1: ಅದು ಮೇನ್ ಇಂಪಾರ್ಟೆಂಟ್.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 ಇಯರ್ಸ್ ನಡೆದಿಲ್ಲ, 4 ಇಯರ್ಸ್ ಒನ್ಸ್ ನಡೆಯೋದು, 12 ಇಯರ್ಸ್ ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ಸೆಕೆಂಡ್ ಪ್ಲೇಸ್ ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 ಇಯರ್ಸ್ ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಸತಿ ಕಂಟಿನ್ಯೂಸ್ ಆಗಿತ್ತು.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ ನಿಮಗೆ,
0: ಅದೊಂದು ಟಚ್ ಹೋಗಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನು ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನನ್ ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರೇ ನಾನೊಂದು 6 ತಿಂಗಳು ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ತಿಂಗಳು ನನಗೆ ವೇಟ್ ಮಾಡಿಸಿ ನಾನು 6 ತಿಂಗಳು ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದ್ಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರು ಆಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು, ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ ಆಗಿದೆ.
1: ಎಲ್ಲಿದ್ರಿ ಅವಾಗ ನೀವು?
0: ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ

0: ಫೋರ್ಟಿ ಕ್ಯಾಂಪ್, ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿಯಾಗಿದ್ರು, ಅಪ್ಪ ಅಮ್ಮ ಅಲ್ಲ ನನಗೆಲ್ಲ ಒಂಥರ ಫೀಲಿಂಗ್. ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು, ಎಲ್ಲಾ ಕಡೆ ಇವಾಗ ಸೋಶಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ಮಗಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ, ಹಬ್ಬದ ವಾತಾವರಣ.
0: ಆ ತರ ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ, ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೊಂಡು, ನೀನ್ ಬೇಕಾಗಿರೋ ಸ್ವೀಟು, ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
0: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ, ಪಾಕಿಸ್ತಾನ ಜೊತೆ ಆಡೋ ಒಂದು ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ
1: ಎಲ್ಲ ಆಟದಲ್ಲೂ. ಹಾಗೆ
0: ಎಲ್ಲ ರೈವಲ್ರಿ ಹಂಗಿರುತ್ತೆ. ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ, ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗೇ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು
1: ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ, ಅದು ಹೇಳಕ್ಕಾಗಲ್ಲ ಹೆಂಗೆ ಅಂದ್ರೆ. ಅವಾಗ ಆ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ಕಾಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರೋ ತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ ಟೀಮ್ ಚೆನ್ನಾಗಿತ್ತು.
1: ಯಾರು ಇದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮ್ ಅಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದ್ ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವ್ ಅವ್ರ ಪಕ್ಕದಲ್ಲಿ ನಿಂತ್ರೆ ಹೌದು ಇವ್ರ ಸಪೋರ್ಟ್ ಇದ್ರೆ ನಾವು ಚೆನ್ನಾಗಾಡ್ಬಹುದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದು ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮ್. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನು ಫ್ಲೈಟ್, ತುಂಬಾ ದೂರ ಜಾಗ ಅದು ಚೈನಾದಲ್ಲಿ. ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್.
1: ಎಲ್ಲ
0: ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ
0: ಭಾರತ ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ ಹೇಗಿತ್ತು?
0: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ ಫಸ್ಟ್ ಟೈಮ್, ಆ ವೆದರ್ಗೆ ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗ ಓಡಿದ್ವಿ, ಕೊರಿಯಾಗ ಓಡಿದ್ವಿ.
1: ಅಜಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದ ಅಲ್ಲಿ?
0: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತ್ ಹೋಗ್ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ. ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ ದು,
1: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
0: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
1: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
0: ಮಿಡ್ ಫೀಲ್ಡರ್ ಹೇಗಂದ್ರೆ, ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರಿರ್ತಾರ, ಡಿಫೆನ್ಸ್ ಇರೋದು ಅವ್ರನ್ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ, ಅವ್ನ ಟೀಮ್ಗೋಸ್ಕರ ಟ್ಯಾಕಲು ಮಾಡ್ಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್.
2: ಎರಡು

0: ಹೇಳೋ ಕೆಲಸ ಆಗ್ಬೇಕು ಆತರ
1: ಮೇನ್ ಇಂಪಾರ್ಟೆಂಟ್
0: ಮೇನ್ ಇಂಪಾರ್ಟೆಂಟ್ ಆತರ.
1: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
0: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ. ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು. ವಾಪಸ್
1: ಪಂದ್ಯಾವಳಿ ಆಡುವಾಗ
0: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನ ಪಡೆದಿದೆ. ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
0: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ. ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಸಪೋರ್ಟ್ ಅಂದ್ರೆ ಸ್ಪೆಷಲೈಸ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟ್, ಮತ್ತೆ ಸ್ಪೆಷಲೈಸ್ ಕೋಚಸ್ ಅವರಿದ್ದು, ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ. ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್, ಅವ್ರ ಒಂದು 10 ಇಯರ್ಸ್ ಅವ್ರು ರೆಡಿ ಆಗ್ತಾರೆ. ಆತರ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ, ತುಂಬಾ ಚೆನ್ನಾಗಿ ಮಾಡೋರೆ. ಮತ್ತೆ ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗು, IPL ತರನೇ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ಇಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗ್ ಸ್ಟಾರ್ಟ್ ಮಾಡಿದ್ದಾರೆ.
1: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
0: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ. ನಮ್ಮಿಂದ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತಾರೆ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗ್ ಇಂದ.
1: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹುಮುಖ್ಯವಾಗಿ ಏನ್ ಬೇಕು ಅವರಿಗೆ?
0: ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟ ಪಡ್ಬೇಕು, ತುಂಬಾ ಕಷ್ಟ ಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, 8 ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ.
1: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
0: ಹೌದೌದು.
1: ಒಳ್ಳೇದು ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು.

0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
1: ಕೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು ಆಗದು ಎಂದು
3: ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
4: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
4: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಅವರನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಡಾಕ್ಟರ್ ರಾಜ್ಕುಮಾರ್ ಅವರ ದಿನಗಳಲ್ಲಿ ಅದ್ಭುತವಾದಂಥ ಹಾಡನ್ನು ಕೇಳ್ಕೊಂಬಂದ ಶ್ರೋತೃಗಳು ಈಗ ಮುಂದಿನ ಗೀತೆ ಕೇಳೋಣ. ಅವಳ ಹೆಜ್ಜೆ ಎಚ್ಚರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಅದ್ಭುತವಾದಂಥ ಹಾಡನ್ನು ಕೇಳ್ಕೊಂಡ್ವಿ, ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು. ಶ್ರೋತೃಗಳೇ, ಮುಂದಿನ ಗೀತೆ ಕೇಳೋಣ. ವೀರಕೇಸರಿ ಚಿತ್ರದ ಗೀತೆಯನ್ನು, ಸ್ವಾಭಿಮಾನದ ನಲ್ಲಿ ಹಾಡು. ಶ್ರೋತೃಗಳು, ಈ ಒಂದು ಚಿತ್ರದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹೇಳ್ತೇನೆ. ಈ ಚಿತ್ರ 1963 ಬಿಡುಗಡೆ ಆಗುತ್ತೆ. ಇದರ ನಿರ್ದೇಶಕರು ಬಿ ವಿಠಲಾಚಾರ್ಯ. ಸಂಗೀತ ನೀಡಿದ್ದಾರೆ ಘಂಟಸಾಲ. ಇದು ಇದರಲ್ಲಿ ಭಾಗವಹಿಸಿದಂತಹ ಅಭಿನಯಿಸಿದಂತಹ ಕಲಾವಿದರು ಯಾರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯ್ಕುಮಾರ್, ಆರ್ ನಾಗೇಂದ್ರ ರಾವ್, ಕೆ ಎಸ್ ಅಶ್ವಥ್, ಟಿ ಎನ್ ಬಾಲಕೃಷ್ಣ, ನರಸಿಂಹರಾಜವರು. ಈ ಚಿತ್ರದ ಕಥಾ ಸಾರಾಂಶ ಏನಪ್ಪ ಅಂತಂದರೆ, ಈ ಚಿತ್ರವು ಸಾಹಸ, ರಾಜಕೀಯ ಕುತಂತ್ರ, ನ್ಯಾಯಕ್ಕಾಗಿ ಹೋರಾಟ ಮತ್ತು ಪ್ರೇಮ ಕಥೆಯ ಸಂಯೋಜನೆಯಾಗಿದೆ. ಶ್ರೀಮಂತರ ದೌರ್ಜನ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ನಾಯಕನ ಕಥೆಯನ್ನು ಚಿತ್ರವು ಮನರಂಜನಾತ್ಮಕವಾಗಿ ತೆರೆದಿಡುತ್ತದೆ. ಹಲವರು ಇದನ್ನು ರಾಬಿನ್ ಹುಡ್ ಶೈಲಿಯ ಸಾಹಸ ಚಿತ್ರವೆಂದು ಕೂಡ ವರ್ಣಿಸಿದ್ದಾರೆ. ಆಮೇಲೆ ಇದರಲ್ಲಿ ಈ ಚಿತ್ರವನ್ನು ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲದಲ್ಲಿ ನಿರ್ಮಿಸಲಾಯಿತು. ಸಾಹಸ, ಕತ್ತಿ ವರಸೆ ಮತ್ತು ಫ್ಯಾಂಟಸಿ ಅಂಶಗಳಿಂದ ಕೂಡಿದ ಚಿತ್ರವಾಗಿ ಇಂದಿಗೂ ಕೂಡ ಕನ್ನಡ ಪ್ರೇಮಿಗಳಿದ್ದು ನೆನಪಾಗುತ್ತೆ. ಶ್ರೋತೃಗಳೇ, ನೋಡೋಣ ಘಂಟಸಲ ಅವರ ದನಿಗಳಲ್ಲಿ ಸ್ವಾಭಿಮಾನದ ನಲ್ಲಿ ಚಿತ್ರದ ಹಾಡನ್ನು.

ಕೂಡಲಿ ನಗಾಗಿ ಕೂಡಿ ತಂದೆಲರ ನಗಾಗಿ ಮೂಡಿ ಚೆಂದಿರಲಿ ನಗಾಗಿ ಕೂಡಿ ತಂದೆಲರ ನಗಾಗಿ ನೋಡು ಪ್ರಿಯತನೆ ಹಾಲು ಹೊಂದಿ ಕಂದನ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ಮುಂದಿನ ಗೀತೆ ಶಂಕರ್ ಗುರು ಚಿತ್ರದ ಗೀತೆಯನ್ನು ಕೇಳೋಣ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ. ಈ ಚಿತ್ರದ ಬಗ್ಗೆ ಸ್ವಲ್ಪ ಹೇಳೋದಾದ ಶ್ರೋತೃಗಳೇ, ಇದು 1978 ಫೆಬ್ರವರಿ 17 ಬಿಡುಗಡೆ ಆಗುತ್ತೆ. ಈ ಚಿತ್ರದ ನಿರ್ದೇಶಕರು ವಿ ಸೋಮಶೇಖರ್, ನಿರ್ಮಾಣ ಪಾರ್ವತಮ್ಮ ರಾಜ್ಕುಮಾರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಇದರಲ್ಲಿ ಪಾತ್ರವರ್ಗ ಯಾರಿದ್ದಾರಂತೆ, ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಕಾಂಚನ, ಜಯಮಾಲ, ಪದ್ಮಪ್ರಿಯ, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ಟಿ ಎನ್ ಬಾಲಕೃಷ್ಣ ಅವರು. ಇದರ ವಿಶೇಷತೆ ಏನು ಅಂತ ಶ್ರೋತೃಗಳೇ, ಡಾಕ್ಟರ್ ರಾಜ್ಕುಮಾರ್ ಅವರ ಏಕೈಕ ಬಣ್ಣದ ತ್ರಿಪಾತ್ರಾಭಿನಯದ ಚಿತ್ರ, ಅಂದರೆ 3 ಜನರು ಅಭಿನಯಿಸಿದ ಚಿತ್ರ ಇದು. ಆಮೇಲೆ ಚಿತ್ರದ ಬಹುಭಾಗ ಕಾಶ್ಮೀರದಲ್ಲಿ ಚಿತ್ರೀಕರಿಸಲಾಗಿದೆ. ಈ ಚಿತ್ರವು ಭಾರೀ ಯಶಸ್ಸನ್ನು ಕಂಡು ನಂತರ ಹಿಂದಿಯಲ್ಲಿ ಮಹಾನ್, ತಮಿಳಿನಲ್ಲಿ ತಿರುಸೂಲಂ ಮತ್ತು ತೆಲುಗಿನಲ್ಲಿ ಕುಮಾರರಾಜ ಎಂಬ ಹೆಸರಿನಲ್ಲಿ ಮರುನಿರ್ಮಾಣಗೊಂಡಿದೆ. ಈ ಚಿತ್ರ ನಿಮ್ಮ ಈ ಹಾಡು ನಿಮಗಾಗಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ.

ಕಾಶ್ಮೀರದ ಚೆಲುವೆ ಬಳಿಬಾರ ಚತುರೆ ಕಾಶ್ಮೀರದ ಚೆಲುವೆ ಬಳಿಬಾರ ಚತುರೆ ನೀಡು

ಈಗಲೇ ನಿನ್ನ ಕನ್ಯಾಸರೇ ನೆಲವೆಲ್ಲ ಹಸಿರಾಗಿ ಗಿಡವೆಲ್ಲ ಹೂವಾಗಿ ರಂಗಾಳಿ

ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕನ್ನಡದ ನಾಡಿಂದ ಬಂದವನು ನಾನೇ, ನಾಡು ನುಡಿಯಲ್ಲ ಸವಿಯಾದ ಜೇನೆ, ನಮ್ಮೂರು ಬಲು ಚಂದ, ನಮ್ಮೂರ ಜನ ಚಂದ, ನಮ್ಮೋರ ನುಡಿ ಚಂದ, ನಮ್ಮೋರ ನಡೆ ಚಂದ.

0: ಹತ್ತನೇ ಶ್ರೋತೃಗಳ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಸವಿನೆನಪು. ಮುಂದಿನ ಗೀತೆ ಕೇಳೋಣ, ದೂರದ ಬೆಟ್ಟ ಚಿತ್ರಗೀತೆಯನ್ನು. ಶ್ರೋತೃಗಳು, ಈ ಚಿತ್ರ 1973 ಬಿಡುಗಡೆ ಆಗುತ್ತೆ. ಇದರ ನಿರ್ದೇಶಕರು ಸಿದ್ದಲಿಂಗಯ್ಯನವರು, ಇದರ ನಿರ್ಮಾಪಕರು ವಿಕ್ರಮ್ ಶ್ರೀನಿವಾಸ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್. ಇದರಲ್ಲಿ ನಡೆಸಿರುವಂಥ ಪ್ರಮುಖ ಕಲಾವಿದರು ಯಾರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್, ಭಾರತಿ ವಿಷ್ಣುವರ್ಧನ್, ಕೆ ಎಸ್ ಅಶ್ವಥ್, ಲೀಲಾವತಿ, ಟಿ ಎನ್ ಬಾಲಕೃಷ್ಣ, ಎಂ ಪಿ ಶಂಕರ್, ದ್ವಾರಕೇಶ್ ಮತ್ತು ಲೋಕನಾಥ್. ಈ ಚಿತ್ರದ ವಿಶೇಷತೆ ಏನು ಅಂತಂದರೆ, ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ವಿಷ್ಣುವರ್ಧನ್ ಒಟ್ಟಿಗೆ ನಟಿಸಿದ ಕೊನೆಯ ಚಿತ್ರ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ನಿರ್ದೇಶಕ ಸಿದ್ದಲಿಂಗಯ್ಯ ಅವರ ಕೊನೆಯ ಸಹಯೋಗ ಕೂಡ ಇದಾಗಿದೆ. ಈ ಚಿತ್ರವು ಬಹುಪಾಲು ಕಪ್ಪು ಬಿಳುಪು ಆಗಿದ್ದು ಕೆಲವು ದೃಶ್ಯಗಳು ಬಣ್ಣದಲ್ಲಿವೆ. ಪ್ರಸಿದ್ಧ ಗಾಯಕಿ ಆಶಾ ಬೋನ್ಸ್ಲೆ ಕನ್ನಡ ಚಿತ್ರಕ್ಕೆ ಹಾಡಿದ ಅಪರೂಪದ ಚಿತ್ರಗಳಲ್ಲಿ ಇದು ಒಂದು. ನೋಡೋಣ ಈ ಚಿತ್ರದ ಒಂದು ಗೀತೆಯನ್ನು, ಪಿ ಬಿ ಶ್ರೀನಿವಾಸ್ ಮತ್ತು ಟಿ ಎ ಮೋಹಿತ್ ಅವರ ದನಿಗಳಲ್ಲಿ.
1: ಕಾಮಣ್ಣ ಕಟ್ಟಿಗೆ ಕಾಮಣ್ಣ ಕಟ್ಟಿ ಅಡಿಕೆ ತೋಟು

மனுஷத்தொன்மே மறுபடுதா பருவரல்ல கேளு தந்து போடவேதோ.

அள்ளியு ஒளி சொல்ல காமண்ண கட்டிகே காமண்ண கட்டிகே

0: ಹಲೋ ಕಾಮಣ್ಣ ಮಗನೇ.
1: ಓ
0: ಬಾಯ್ಲಿ
1: ಬಂದೆ.
0: ಈ ಮಾತಾಯಿ ಕತೆ ವತಿ ಹೇಳ್ತೀಯ?
1: ಹೇಳ್ತೀನಿ ಹೇಳ್ತೀನಿ. ಪುಣ್ಯವತಿ ಈ ಮಹತಾಯಿಯು ಕಾಳಮ್ಮ ಭದ್ರ ಕಾಳಮ್ಮ ಕಾಳಮ್ಮ ಭದ್ರ ಕಾಳಮ್ಮ ಪುಣ್ಯವತಿಗೆ ಮಹತಾಯಿಯು ಕಾಳಮ್ಮ ಭದ್ರ ಕಾಳಮ್ಮ ಒಂದೊಂದಳ್ಳಿಗೆ ಒಬ್ಬಳೆ ಸಾಕು ಕಾಳಮ್ಮ ಭದ್ರ ಕಾಳಮ್ಮ ಕಾಳಮ್ಮ ಭದ್ರ ಕಾಳಮ್ಮ
0: ಈ ತಾಯಿ ಕೂಡ ಹೆಂಗೆ
1: ನಂಜು ನಾಲಿಗೆ ಕಿಡಿಕಿಡಿ ಮಾತಿನ ಕಾಳಮ್ಮ ಭದ್ರ ಕಾಳಮ್ಮ
0: ಈಕೆ ಎಂತ ಮತ್ತೆ
1: ಅಂಜಿಸಿ ಗಂಡನ ಉರಿದು ಮುಟ್ಟುವ ಹೇ ಕಾಳಮ್ಮ ಭದ್ರ ಕಾಳಮ್ಮ ಒತ್ತಾರೆ ಕಂಡರೆ ಕಾಳಮ್ಮ ಭದ್ರ ಕಾಳಮ್ಮ
2: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಕೇಳೋಣ ನಾಗರಹೊಳೆ ಚಿತ್ರದ ಗೀತೆಯನ್ನು. ಶ್ರೋತೃಗಳೇ, ಈ ಒಂದು ಚಿತ್ರದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋದಾದರೆ, ಈ ಚಿತ್ರ 1977 March 18 ಬಿಡುಗಡೆ ಆಗುತ್ತೆ. ಇದರ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು. ಸಂಗೀತ ನೀಡಿದ್ದಾರೆ ಸತ್ಯಂ ಅವರು, ಛಾಯಾಗ್ರಹಣ ಪಿ ಎಸ್ ಪ್ರಕಾಶ್. ಇದರಲ್ಲಿ ಪ್ರಮುಖ ಕಲಾವಿದರು ಯಾರು ಅಂತಂದರೆ ವಿಷ್ಣುವರ್ಧನ್, ಭಾರತಿ ವಿಷ್ಣುವರ್ಧನ್,

ಅಂಬರೀಷ್ ಮತ್ತು ಶಿವರಾಮ್. ಇದರ ವಿಶೇಷತೆ ಏನು ಅಂತಂದರೆ ಶ್ರೋತೃಗಳೇ, 1987 ಬಿಡುಗಡೆಯಾದ ನಾಗರಹೊಳೆ ಚಿತ್ರವು ಕನ್ನಡದ ಮಕ್ಕಳ ಸಾಹಸ ಚಿತ್ರಗಳಲ್ಲೊಂದು. ಕಾಡಿನ ಸೌಂದರ್ಯ ಮತ್ತು ಮಕ್ಕಳ ಧೈರ್ಯವನ್ನು ಮನೋಜ್ಞವಾಗಿ ತೆರೆದಿಟ್ಟ ಚಿತ್ರ ಇದು ಶ್ರೋತೃಗಳೇ. ಈ ಹಾಡು ನಿಮಗಾಗಿ ರವಿಯವರ ದನಿಗಳಲ್ಲಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಬಹದ್ದೂರ್ ಗಂಡು ಚಿತ್ರದ ಗೀತೆಯನ್ನು. ಈ ಚಿತ್ರ 1976 ಬಿಡುಗಡೆಯಾದ ಶ್ರೋತೃಗಳೇ. ಇದರ ನಿರ್ದೇಶಕರು ಎ.ವಿ. ಶೇಷಾದ್ರಿ, ಶೇಷಗಿರಿ ರಾವ್. ಕತೆ ಎಚ್.ವಿ. ಸುಬ್ರಾವ್ ಅವರದು. ಚಿತ್ರಕಥೆ ಮತ್ತು ಸಂಭಾಷಣೆ ಚಿ. ಉದಯಶಂಕರ್ ಅವರದು. ಸಂಗೀತ ಎಂ. ರಂಗರಾವ್. ಇದರ ಕಲಾವಿದರು ಯಾರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಆರತಿ, ವಜ್ರಮುನಿ, ದ್ವಾರಕೇಶ್, ಟಿ ಎನ್ ಮತ್ತು ಬಾಲಕೃಷ್ಣ ಅವರದು.

ಈ ಚಿತ್ರದ ಒಂದು ವಿಶೇಷತೆ ಏನಂತಂದರೆ, ಇದು ವಿಲಿಯಂ ಶೇಕ್ಸ್ಪಿಯರ್ ಅವರ ದ ಟಾಮಿಂಗ್ ಆಫ್ ದಿ ಶ್ರೀವ್ ನಾಟಕದ ಪ್ರೇರಣೆ ಇದಕ್ಕೆ. ಆಮೇಲೆ ಈ ಚಿತ್ರ 19 ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಈ ಚಿತ್ರದ ಹಾಡು ನಿಮಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ.

ಮಣ್ಣಾದರೂ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ.

ನಿದ್ದೆ ಕೊಪ್ಪ ತಾಪ ನಿನಗೂಗಿದೆ ನಿನ್ನಂತೆ ರೋಷಿದೆ ಬಂದು ಕರೆದಾಗ ಹೆಣ್ಣಾಗುವೆ ಇಲ್ಲ ಮಣ್ಣು ತಿನ್ನುವೆ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ.

ಬಹದ್ದೂರ್ ಗಂಡು ಚಿತ್ರದ ಅದ್ಭುತವಾದ ಹಾಡನ್ನು ಕೇಳ್ಕೊಂಬನ್ನಿ. ಎವರ್ ಗ್ರೀನ್ ಸಾಂಗ್ಸ್ ಅಂತಲೇ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಏಕೆಂದರೆ ಇದರಲ್ಲಿ ಎಂಥ ಅದ್ಭುತವಾದ ಒಂದು ಸಂದೇಶವನ್ನು ಕೂಡ ಹೇಳಿದ್ದಾರೆ ನಮ್ಮ ರಾಜಣ್ಣನವರು. ಶ್ರೋತೃಗಳೇ, ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನು

ಈ ಚಿತ್ರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿದರೆ, ಇದು 1987 ಬಿಡುಗಡೆಯಾದಂತಹ ಚಿತ್ರ. ಶಿವರಾಜ್ಕುಮಾರ್ ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಖ್ಯಾತಿಯನ್ನು ತಂದುಕೊಟ್ಟ ಒಂದು ಪ್ರೇಮ ಕಥಾ ಚಿತ್ರ ಇದಾಗಿದೆ. ಶ್ರೋತೃಗಳೇ, ಇದರಲ್ಲಿ ಪ್ರಮುಖ ಕಲಾವಿದರು ಯಾರಂದರೆ ಶಿವರಾಜ್ಕುಮಾರ್, ಸುಧಾರಾಣಿ, ಸುಂದರ್ ಕೃಷ್ಣ ಹರಸ್, ಶುಭ, ಹೊನ್ನಾಳಿ ಕೃಷ್ಣ ಮುಂತಾದವರು. ಇದರ ನಿರ್ದೇಶಕರು MS ರಾಜಶೇಖರ್, ನಿರ್ಮಾಪಕರು SA ಚಿನ್ನೇಗೌಡ ಮತ್ತು SA ಶ್ರೀನಿವಾಸ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ನೋಡೋಣ ಈ ಚಿತ್ರದ ಒಂದು ಹಾಡನ್ನು, SP ಬಾಲಸುಬ್ರಹ್ಮಣ್ಯಂ ಮತ್ತು SS ಜಾನಕಿಯವರ ದನಿಗಳಲ್ಲಿ.

ಅವರು ನಿರ್ದೇಶನ ಮಾಡ್ತಾರೆ. ನಟಿ ಹರಿಣಿಯವರು ಇದನ್ನು ಚಿತ್ರವನ್ನು ನಿರ್ಮಿಸ್ತಾರೆ. ಇದರಲ್ಲಿ ಕಲ್ಪನಾ, ಗಂಗಾಧರ್, ಶ್ರೀನಾಥ್, ಕೆ ಎಸ್ ಅಶ್ವಥ್, ರಮೇಶ್ ಮತ್ತು ಶ್ರೀಲೀಲಾ ಅವರು ಪ್ರಮುಖ ಕಲಾವಿದರು. ಈ ಚಿತ್ರ ಕಲ್ಪನಾ ಅವರ ಮನಮುಟ್ಟುವ ಅಭಿನಯ ಮತ್ತು ವಿಜಯಭಾಸ್ಕರ್ ಅವರ ಸುಮಧುರ ಸಂಗೀತಕ್ಕಾಗಿ ಕನ್ನಡ ಸಿನಿ ರಸಿಕರ ಮನದಲ್ಲಿ ಇಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿದೆ. ನೋಡೋಣ ಈಗ ಈ ಚಿತ್ರದ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ.

ಸೀತಾ ಚಿತ್ರದ ಅದ್ಭುತವನ್ನು ಹಾಡನ್ನು ಕೇಳ್ಕೊಂಡ್ಬಂದು ಶ್ರೋತೃಗಳೇ, ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ, ಆಟೋ ರಾಜ ಚಿತ್ರದ ಗೀತೆಯನ್ನು. 1980 ಬಿಡುಗಡೆಯಾದಂತಹ ಆಟೋ ರಾಜ ಕನ್ನಡದ ಸೂಪರ್ ಹಿಟ್ ಚಿತ್ರ. ನಟ ಶಂಕರನಾಗ್ ಅವರ ವೃತ್ತಿ ಜೀವನದ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಇದು ಒಂದಾಗಿದೆ. ಈ ಚಿತ್ರವನ್ನು ವಿಜಯ್ ಅವರು ನಿರ್ದೇಶಿಸಿದ್ದು, ಸಿ ಜಯರಾಮ್ ಅವರು ನಿರ್ಮಿಸಿದ್ದಾರೆ. ನೋಡೋಣ ಈ ಚಿತ್ರದ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ದನಿಗಳಲ್ಲಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ನೋಡೋಣ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಶ್ರೋತೃಗಳ ಈ ಚಿತ್ರದ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿದರೆ 1973 ಬಿಡುಗಡೆಯಾದಂಥ ಒಂದು ಚಿತ್ರ ಇದು. ಕನ್ನಡ ಚಿತ್ರರಂಗದ ಶ್ರೇಷ್ಠ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರ ಬಹು ಚರ್ಚಿತ ಚಿತ್ರಗಳಲ್ಲಿ ಒಂದಾಗಿದೆ. ಈ ಚಿತ್ರವು ಲೇಖಕ ಭಾರತಿ ಸುತ ಅವರ ಇದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ಜಯಂತಿ, ಆರತಿ, ರಂಗ ಮತ್ತು ಚಂದ್ರಶೇಖರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಶ್ರೋತೃಗಳೇ, ಇದು 1973-74 ಫಿಲ್ಮ್ ಫೇರ್ ಕನ್ನಡ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ದೊರೆಯುತ್ತೆ. ಜಯಂತಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಲಭಿಸುತ್ತೆ. ಈ ಚಿತ್ರವು

ಆ ಕಾಲದಲ್ಲಿ ಧೈರ್ಯಶಾಲಿ ಮತ್ತು ವಿಭಿನ್ನ ಕಥಾವಸ್ತುವಿನ ಕಾರಣದಿಂದ ಬಹಳ ಚರ್ಚೆಗೆ ಗ್ರಾಸವಾಗಿರುತ್ತೆ. ಈ ಒಂದು ಚಿತ್ರದ ಒಂದು ಹಾಡನ್ನು ಕೇಳ್ಕೊಂಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ್ ಅವರ ಧ್ವನಿಗಳಲ್ಲಿ.

ಹಾದಿಗೆಲ್ಲ ಹೂವು ಚೆಲ್ಲಿ ಓಡಿ ಓಡಿ ಸಾಗುವಲ್ಲಿ ಹಾಡಿ ಹಾಡಿ ಮೂಡಿ ಬಂತು ಏನೋ ಮೋಡಿ ಸಂತೋಷ ಸಂಗೀತ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹೊಂಗಿ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯಲಿಗೆ ಮುಕ್ತಾಯವಾಯಿತು. ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋವರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:34. ಶುಭ